ಚತುರಾಹ ನವಂತ್ವಷ್ಟೂಹು ನಿಃಕೃತಮಿತಿ ನಿಹಿಕೃತಂ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ದೇವಸ್ಯ ನಿಷ್ಕೃತಂ ತ್ವಷ್ಟುರ್ದೇವಸ್ಯ ನಿಃಕೃತಮಿತಿ ನಿಹಿಕೃತಂ ನವಂತ್ವಷ್ಟೂಹು ಅಕರತ ಚತುರಾಹ ಚಮಸನ್ನವಂ ಚತುರಃ ಪುನಃ ತ್ಯಂಚಮಸಂ.

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: ಗುರುಭ್ಯೋ ನಮಃ. ಎಲ್ಲ ಮಹನೀಯರಿಗೂ ನಮಸ್ಕಾರ. ಹೋ, ಕಳೆದ ವಿಡಿಯೋಗಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಉತ್ತಮವಾದ ದೈವಭಕ್ತಿಯಲ್ಲಿ ಉತ್ತಮರಾದವರು ಯಾರು ಅನ್ನೋದರ ಬಗ್ಗೆ ಒಂದು ಭಾಗವತದ ವಾಕ್ಯವನ್ನು ಹೇಳಿ ಹೀಗೆ ಹೇಳಿದ್ದೆ. ಉತ್ತಮ ಭಕ್ತನಾದವನು ತನ್ನಲ್ಲಿ ಮತ್ತು ಎಲ್ಲ ಜೀವಗಳು ಎಲ್ಲ ವಸ್ತುಗಳಲ್ಲಿಯೂ ಚರಾಚರ ವಸ್ತುಗಳಲ್ಲಿಯೂ ಆತ್ಮ ಸಾಕ್ಷಿಯಾದ ಆತ್ಮವನ್ನು ಎಲ್ಲದರಲ್ಲಿಯೂ ತನ್ನಲ್ಲಿಯೇ ಇರುವಂಥ ಆತ್ಮವಸ್ತುವನ್ನು ಎಲ್ಲದರಲ್ಲಿಯೂ ಒಂದೇ ಅಂತ ಕಾಣ್ತಾನೆ, ಅನುಭವಿಸ್ತಾನೆ, ಅನುಭೂತಿಯನ್ನು ಹೊಂದಿರ್ತಾನೆ ಅಂತ ಹೇಳಿದ್ದೆ. ಇದೇ ಅಭಿಪ್ರಾಯವನ್ನು ಸಮರ್ಥಿಸುವ ಹಾಗೆ ಈಶೋಪನಿಷತ್ನಲ್ಲಿ ಒಂದು ವಾಕ್ಯವಿದೆ, ಅದು ಹೀಗಿದೆ: ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ ವಿಜಾನತಃ ತತ್ರ ಕೋ ಮೋಹ ಕಃ ಶೋಕ ಏಕತ್ವ ಅನುಪಶ್ಯತಃ ಅಂತ ಈ ವಾಕ್ಯ ಹೇಳುತ್ತೆ. ಅದೇ ಅರ್ಥವೇ, ಈತನೂ ಅಷ್ಟೇ, ಎಲ್ಲ ವಿಧದಲ್ಲಿಯೂ ಆತ್ಮವಾದ ಒಂದೇ ಆತ್ಮವಸ್ತುವನ್ನು ಎಲ್ಲದರಲ್ಲಿಯೂ ಕಾಣ್ತಾನೆ. ಈಗ ಈತನಿಗೆ, ಇವನು ಜೀವನ್ಮುಕ್ತ, ಇವನಿಗೆ ಯಾವ ಮೋಹವಾಗಲಿ ಯಾವ ಶೋಕವಾಗಲು ಯಾವ ಶೋಕವೂ ಇರುವುದಿಲ್ಲ. ಇವನೇ ಉತ್ತಮ ಭಕ್ತನು, ಜ್ಞಾನಿ. ಇವನೇ ಜ್ಞಾನಿ, ಉತ್ತಮ ಭಕ್ತನು ಅಂತ ಈ ವಾಕ್ಯದ ಅರ್ಥ. ಇದು ಅತ್ಯುತ್ತಮ ಭಕ್ತರ ಒಂದು ವೈಶಿಷ್ಟ್ಯವನ್ನು ಹೇಳಿದೆ. ಹಾಗಾದರೆ ಮಧ್ಯಮ ವರ್ಗದ ಭಕ್ತರು ಇದ್ದಾರಿಯೇ ಅಂತಂದರೆ, ಹೌದು ಇದ್ದಾರೆ. ಹಾಗಾದರೆ ಅವರ ಗುಣಗಳು ಹೇಗಿರುತ್ತವೆ ಅಂತಂದರೆ, ಈ ಮಧ್ಯಮ ವರ್ಗದ ಭಕ್ತರಲ್ಲೂ ಈ ಗುಣಗಳು ಇರ್ತವೆ. ಏನು ಅಂತಂದರೆ, ಪ್ರೇಮ, ಮೈತ್ರಿ, ಕೃತ, ಉಪೇಕ್ಷ, ಈ ನಾಲ್ಕು ಗುಣಗಳು ಇರುತ್ತವೆ. ಅಂದರೆ ಇವರು ಭಗವಂತನಲ್ಲಿ ಅತಿಯಾದ ಪ್ರೀತಿ, ಅಂದರೆ ಅಷ್ಟು ಹೇಳೋಕ್ಕೆ ಸಾಧ್ಯವಿಲ್ಲ ಅದು, ಅಂತಹ ಪ್ರೀತಿಯನ್ನು ಹೊಂದಿರ್ತಾರೆ. ಮತ್ತು ಮೈತ್ರಿ, ಯಾರಲ್ಲಿ ಮೈತ್ರಿ? ಭಗವದ್ಭಕ್ತರಲ್ಲಿ, ಸಂತರಗಳಲ್ಲಿ ಇವರಲ್ಲಿ ಮೈತ್ರಿಯನ್ನು ಹೊಂದಿರ್ತಾರೆ. ಇವರ ಕೃಪೆ ಯಾರಲ್ಲಿರುತ್ತೆ ಅಂದರೆ, ಭಗವದ್ಭಕ್ತರು ಇರ್ತಾರೆ, ಅವರು ಇನ್ನೂ ತಾವು ಮೇಲಕ್ಕೆ ಭಕ್ತಿಯಲ್ಲಿ ಉನ್ನತ ಪದವಿಯನ್ನು ಮೇಲಕ್ಕೆ ಮೆಟ್ಟಲು ಏರಬೇಕು ಅಂತ ಇರೋವರಿಗೆ, ಅವರಿಗೆ ಯಾವ ವಿಷಯಗಳನ್ನು ಹೇಳಿ ಅವರನ್ನು ಮೇಲಕ್ಕೆ ತರಬೇಕೋ ಅಂಥ ವಿಷಯಗಳನ್ನು ಕೃಪೆಯಿಂದ ಹೇಳಿ ಅವರನ್ನು ಮೇಲಕ್ಕೆ ಉದ್ಧರಿಸ್ತಾರೆ. ಹಾಗಾದರೆ ಇವರು ಉಪೇಕ್ಷೆ ಯಾರನ್ನು ಮಾಡ್ತಾರೆ ಅಂತಂದರೆ, ಭಗವದ್ಭಕ್ತರಲ್ಲಿ ಆಸೆ ಇಲ್ಲದವರು, ಭಗವದ್ಭಕ್ತಿಯಿಂದ ಬೇಡ ಅನ್ನೋರು, ತಿರಸ್ಕರಿಸುವವರು, ಇವರಲ್ಲಿ ಇವರು ಉಪೇಕ್ಷೆಯನ್ನು ಅನುಸರಿಸ್ತಾರೆ. ಅವರು ಹತ್ತಿರಕ್ಕೆ ಬರತಕ್ಕವರಲ್ಲ ಅಂತ ಕನ್ಸಿಡರ್ ಮಾಡಿ ಈ ಥರ ಮಧ್ಯಮ ವರ್ಗದ ಭಕ್ತರು ಇರ್ತಾರೆ. ಅವರ ಗುಣಗಳು ಹೀಗಿರ್ತವೆ. ಹಾಗಾದರೆ ಇನ್ನೂ ಭಕ್ತರು ಇದ್ದಾರೆಯೇ ಅಂತಂದರೆ, ಇದ್ದಾರೆ. ಇನ್ನೂ ಒಂದು ತರಹ ಭಕ್ತರು ಇದ್ದಾರೆ. ಅವರು ಹೇಗೆ ಇರ್ತಾರೆ ಅಂತಂದರೆ, ಅವರದು ಇಷ್ಟೇ, ಅರ್ಚಾರೂಪದಲ್ಲಿರುವ ಭಗವಂತನನ್ನು ಪೂಜೆ ಮಾಡ್ತಾರೆ, ದರ್ಶನ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ಪೂಜಿಸಿ ನಮಸ್ಕಾರ ಮಾಡಿ ಏನು ಮಾಡಬೇಕು ಅಷ್ಟು ಮಾತ್ರ ಭಕ್ತಿಯನ್ನು ತೋರಿಸಿ ಬಂದುಬಿಡ್ತಾರೆ. ಇವರಿಗೆ ಒಂದು ಕಥಾ ಸತ್ಸಂಗದಲ್ಲಿ ಆಗಲಿ, ಕಥಾ ಕಾಲಕ್ಷೇಪದಲ್ಲಿ ಆಗಲಿ, ಬೇರೆ ತರಹ ಯಾವ ಒಂದು ವಿಧವಾದ ಸಂಪರ್ಕವೂ ಇರುವುದಿಲ್ಲ. ಇಷ್ಟಕ್ಕೆ ಮಾತ್ರ ಇವರು ಸೀಮಿತರಾಗಿರ್ತಾರೆ. ಇಂತಹ ಇವರ ಭಕ್ತಿಯನ್ನು ಪ್ರಾಕೃತ ಭಕ್ತಿ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಗೆ ಮುಂದೆ ಹೋಗೋಣ. ತಿರುಜ್ಞಾನ ಸಂಬಂಧರವರು ತಿರುಚೆಂಗಾಟಾಂಗುಡಿಯಿಂದ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಮುಂದಕ್ಕೆ ಪ್ರಯಾಣ ಮಾಡುವಾಗ ತಿರುಕ್ಕಡವೂರ್ ಅನ್ನುವ ಊರಿಗೆ ಬರ್ತಾರೆ. ಅಲ್ಲಿ ಕುಂಗಿಲಿ ಕಲೆಯ ನಾಯನಾರ್ ಅನ್ನುವ ನಾಯನಾರನ್ನು ನೋಡ್ತಾರೆ. ಇವರ ಚರಿತ್ರೆ ನಾವು ಆವಾಗಲೇ ಹಿಂದೆ ಹೇಳಿದ್ದೀನಿ. ಈ ಕುಂಗಲಿಯ ಕಲೆಯ ನಾಯನಾರವರು ಸಾಂಬ್ರಾಣಿ ಪರಮಾತ್ಮನಿಗೆ ಸಮರ್ಪಿಸಿ, ಅದು ಕುಂಗಿಳಿ ಅನ್ನೋದು ಒಂದು ವಿಶೇಷವಾದ ಸಾಂಬ್ರಾಣಿ, ಆ ಧೂಪದಿಂದ ಪರಮಾತ್ಮನನ್ನು ಪೂಜೆ ಮಾಡಿ ಮಾಡಿ ಅವರ ಸಾನ್ನಿಧ್ಯವನ್ನು ಪಡೆದವರು. ಇವರ ಚರಿತ್ರೆಯನ್ನು ಬೇರೆ ನಾನು ಹೇಳಿದ್ದೀನಿ, ಅಲ್ಲಿ ತಾವು ಎಲ್ಲ ನೋಡಬಹುದು. ಇವರನ್ನು ತಿರುಕ್ಕಡವೂರಿನಲ್ಲಿ ಸಂಧಿಸಿ ಅವರನ್ನು ಸ್ತುತಿಸಿ ಅವರ ವಿಷಯದಲ್ಲಿ ಪದಿಹವನ್ನು ಹಾಡಿ ಹೊಗಳ್ತಾರೆ. ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳೂರನ್ನು ಊರಿಗೆ ಬರ್ತಾರೆ. ತಿರುಪ್ಪುಗಳೂರಿನಲ್ಲಿ ಮುರುಘನಾಯನಾರನವರು ಮತ್ತೊಬ್ಬರು ನಾಯನಾರವರು ಇರ್ತಾರೆ. ಅವರು ಎಂಥವರು ಅಂತಂದರೆ, ಭಗವಂತನನ್ನು ಒಳ್ಳೆಯ ಹೂವುಗಳಿಂದ ಪೂಜಿಸಿ ಭಗವಂತನನ್ನು ಸಾನ್ನಿಧ್ಯವನ್ನು ಪಡೆದವರು. ಇವರ ಚರಿತ್ರೆಯನ್ನು ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಹೀಗೆ ಅವರನ್ನು ಸಂಧಿಸಿ ಅವರ ವಿಷಯದಲ್ಲಿಯೂ ಪದಿಹವನ್ನು ರಚಿಸಿ ಹೊಗಳಿ ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳರ್ನಲ್ಲಿ ಯಾರಿದ್ದಾರೆ, ನಮ್ಮ ತಿರುನಾವಕ್ಕರ್ ಸರ್ ಇದ್ದಾರೆ. ತಿರುನಾವಕ್ಕರ್ ಸರ್ ಅಥವಾ ಅಪ್ಪರ್ ಒಬ್ಬರೇ ಅವರನ್ನು ಬಂದು ಭೇಟಿ ಆಗ್ತಾರೆ. ಇದು ನಾನು ಇನ್ನು ಮುಂದೆ ಹೇಳುವ ವಿಷಯವೆಲ್ಲ, ಅನೇಕ ವಿಷಯಗಳನ್ನು ನಾನು ತಿರುನಾವಕ್ಕರ್ ಸರ್ ಅವರ ಚರಿತ್ರೆಯನ್ನು ಹೇಳುವಾಗ ಹೇಳಿದ್ದೀನಿ. ಆದ್ದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ವಿಷಯಗಳನ್ನು ಟಚ್ ಮಾಡಿಕೊಂಡು ಮುಂದಕ್ಕೆ ಹೊರಟು ಹೋಗ್ತೀನಿ. ತಿರುಪ್ಪುಗಳವ್ರನ್ನ

ಆ ತಿರುವಾರೂರಿಗೆ ಯಾವಾಗ ಹೋಗಿದ್ರೆ ಆರಿದ್ರ ದರ್ಶನ ಆ ಟೈಮ್ನಲ್ಲಿ ಹೋಗಿದ್ದೆ. ಅಲ್ಲಿ ಬಹಳ ಉತ್ಸವ ನಡೆಯುತ್ತೆ ಆರಿದ್ರ ದರ್ಶನ. ಬಹಳ ಸಂಭ್ರಮದಿಂದ ತಿರುವಾರೂರಿನ ವ್ರತ ಜಗತ್ಪ್ರಖ್ಯಾತವಾದದ್ದು. ಅಂಥ ಸಮಯದಲ್ಲಿ ಹೋದೆ, ಅದೇನು ಸಂಭ್ರಮ! ದೇವರ ಒಂದು ಸೌಂದರ್ಯ, ವೈಭವ ಏನು ಅಂತ ಹೇಳೋದು ಪದಗಳಿಂದ, ಮಾತುಗಳಿಂದ ಹೇಳೋಕ್ಕೆ ಸಾಧ್ಯವಿಲ್ಲ. ಅಂಥ ಸೊಗಸು ಭಗವಂತನ ಸೌಂದರ್ಯ ಅಷ್ಟು ಚೆನ್ನಾಗಿದೆ, ಅಲ್ಲಿಂದ ಬಿಟ್ಟು ಬರೋಕ್ಕಾಗೋದಿಲ್ಲ. ಅಂಥ ಸೌಂದರ್ಯ ಸೊಬಗು ಆ ದೇವರದು ಅಂತ ಹೇಳಿದ್ರು. ಇದನ್ನು ಕೇಳ್ತಾ ಇದ್ದ ಹಾಗೆ ಇವರಿಗೆ ಭಗವಂತನನ್ನು ನೋಡಬೇಕು, ತಿರುವಾರೂರಿಗೆ ಹೋಗಿ ತಕ್ಷಣ ದರ್ಶನ ಮಾಡಬೇಕು ಅನ್ನೋ ಆಸೆ ಬಂದ್ಬಿಡ್ತು ತಿರುಜ್ಞಾನ ಸಂಬಂಧರಿಗೆ. ಹಾಗಾದರೆ ತಿರುನಾವುಕರ್ಸರೆ ನೀವು ಇಲ್ಲೇ ಇರಿ, ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀನಿ. ತಕ್ಷಣ ಹೊರಟೇ ಬಿಟ್ಟರು, ಓಡಿ ಹೋಗ್ಬಿಟ್ರು. ಓಡಿ ಹೋಗಿ ತಿರುವಾರೂರಿಗೆ ಬರ್ತಾ ಇದ್ದಾರೆ. ಎಲ್ಲಿಯಲ್ಲಿಯೇ ಆ ಊರಿನ ಎಲ್ಲೆಯಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಪದಿಹವನ್ನು ಹಾಡ್ತಾರೆ. ಮುಂದೆ ಹೋಗಿ ಗೋಪುರವನ್ನು ನೋಡ್ತಾರೆ. ತನ್ಮಯರಾಗಿ, ಭಗವಂತನಲ್ಲಿ ತನ್ಮಯರಾಗಿ ಪದಿಹವನ್ನು ರಚಿಸಿ ಹಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಈ ಥರ ಉನ್ಮತ್ತರಾಗಿದ್ದಾರೆ ಅವರಿಗೆ. ಆ ಭಕ್ತಿಯೆಲ್ಲ ನಾವು ಹೇಳೋಕ್ಕೆ ಸಾಧ್ಯವಿಲ್ಲ. ಆ ಭಕ್ತಿ ನಮಗೆ ಯಾರಿಗೂ ಆ ಥರ ಇಲ್ಲ ಅಂತ ಗೊತ್ತು ನನಗೆ. ಇರೋವರು ತೋರಿಸ್ಕೊಳ್ಳೋದಿಲ್ಲ, ಅಂಥ ಭಕ್ತಿ ಇರೋರು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಹೀಗೆ ಅವರು ದೇವಸ್ಥಾನದ ಒಳಕ್ಕೆ ಬರ್ತಾರೆ. ಬಾಗಿಲಿಗೆ ಬಂದಾಗ ನಾನು ಕೆಲವು ವಿಷಯಗಳನ್ನು ಈ ತಿರುವಾರೂರಿನ ಭಗವಂತನ ಬಗ್ಗೆ ಹೇಳಬೇಕಾಗತ್ತೆ. ಏನು ಈ ಸ್ಥಳ ಪುರಾಣ ಅಂತಂದರೆ, ಮುಚುಕುಂದ ಚಕ್ರವರ್ತಿ ಅನ್ನೋರು ಒಬ್ಬರು. ಇವರು ಹೇಗೆ ಮುಚುಕುಂದ ಚಕ್ರವರ್ತಿ ಆದರು ಅಂದರೆ, ಕೈಲಾಸದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಒಂದು ಬಿಲ್ವದ ಮರದ ಕೆಳಗಡೆ ಕೂತ್ಕೊಂಡು ಏನೋ ಪಾಪ ಅವರವ್ರ ಕಷ್ಟ ಸುಖ ಹೇಳ್ಕೊಳ್ತಾ ಇದ್ದಾರೆ. ಅದು ಬಿಲ್ವದ ಮರದ ಕೆಳಗಡೆ. ಮೇಲ್ಗಡೆ ಒಂದು ಕೋತಿ, ಮರದ ಮೇಲ್ಗಡೆ ಒಂದು ಕೋತಿ. ಇಲ್ಲಿ ಕೆಳಗೆ ಕೂತಿರೋದು ಪರಮೇಶ್ವರ ಪಾರ್ವತಿ ಅನ್ನೋದು ಅದಕ್ಕೇನು ಗೊತ್ತಿಲ್ಲ. ಆದರೆ ಅದು ಕೋತಿ ಚೇಷ್ಟೆ ಕಪಿ ಚೇಷ್ಟೆ ಮಾಡೋದು ಗೊತ್ತಿದೆಯಲ್ಲ. ಒಂದೊಂದಾಗಿ ಎರಡೆರಡಾಗಿ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗೆ ಹಾಕ್ತಾ ಇದೆ. ಅದಕ್ಕೆ ಏನೂ ಗೊತ್ತಿಲ್ಲ, ಆದರೆ ಕಪಿ ಚೇಷ್ಟೆ ಅದು ಮಾಡ್ತಾ ಇದೆ. ಇಲ್ಲಿ ಪರಮೇಶ್ವರನು ಮತ್ತು ಪಾರ್ವತಿ ಇಬ್ಬರು ನೋಡಿದ್ರು ಪರಮೇಶ್ವರನ ಮೇಲೆ. ಇದೇನು ಎಲೆಗಳು ಇಲ್ಲಿಂದ ಬೀಳ್ತಾ ಇವೆಲ್ಲ, ಹೇಗೆ ಬೀಳ್ತಾ ಇವೆ ಅಂತ ಮೇಲೆ ಕಣ್ಣೆತ್ತಿ ಹೀಗೆ ನೋಡಿದ್ರು. ನೋಡಿದ್ರೆ ಮೇಲೆ ಕೋತಿ ಕೂತು ಈ ಚೇಷ್ಟೆ ಮಾಡ್ತಾ ಇದ್ದಾರೆ. ಭಗವಂತನ ದೃಷ್ಟಿ ಆ ಕೋತಿ ಮೇಲೆ ಬಿದ್ದ ತಕ್ಷಣವೇ ಅದಕ್ಕೆ ಜ್ಞಾನೋದಯ ಆಯಿತು, ಜ್ಞಾನೋದಯ ಉಂಟಾಯಿತು. ಜ್ಞಾನೋದಯ ಆದ ಕೂಡಲೇ ಅದು ಏನು ಮಾಡ್ತು, ಮರದಿಂದ ಕೆಳಕ್ಕೆ ಧೂಮಿಕೆ ಪಾರ್ವತಿ ಪರಮೇಶ್ವರಿಗೆ ನಮಸ್ಕಾರ ಮಾಡ್ತು. ನೋಡಿ, ಪರಮೇಶ್ವರನ ದೃಷ್ಟಿ ಬಿದ್ದ ತಕ್ಷಣ ಎಂಥ ಪರಿವರ್ತನೆ ಆಯಿತು. ಕಪಿ ಚೇಷ್ಟೆ ಹೊರಟೋಯಿತು, ಜ್ಞಾನೋದಯವಾಯಿತು. ಪರಮೇಶ್ವರನಿಗೆ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿದಾಗ ಭಗವಂತನಿಗೆ ಬಹಳ ಪ್ರೀತಿಯುಂಟಾಯಿತು. ಹೀಗೆ ಹೇಳಿದರು ಪರಮಾತ್ಮ, ಅಂದರೆ ಪರಮಶಿವನು ಹೀಗೆ ಹೇಳಿದರು, ಅಪ್ಪ ನೀನು ತಿಳಿದೋ ತಿಳಿದೆಯೋ ತಿಳಿದೇನೆ ಒಂದು ಬಿಲ್ವದ ಎಲೆಗಳನ್ನು ನನ್ನ ಮೇಲೆ ಹಾಕಿ ಅರ್ಚನೆ ಮಾಡಿಬಿಟ್ಟಿದೆಯಾ, ನನಗೆ ನಿನ್ನ ಮೇಲೆ ನನಗೆ ಅತ್ಯಂತ ಪ್ರೀತಿಯಾಗಿದೆ. ನಿನ್ನನ್ನು ಮುಂದಿನ ಜನ್ಮದಲ್ಲಿ ಒಂದು ಚಕ್ರವರ್ತಿಯಾಗಿ ಮಾಡ್ತೀನಿ, ಅಂಥ ಜನ್ಮ ಕೊಡ್ತೀನಿ ಅಂತ ಹೇಳಿದರು. ಈ ಕೋತಿ ಜ್ಞಾನೋದಯವಾಗಿದೆ ಅಲ್ವಾ, ಭಗವಂತ ನನ್ನ ಕೇಳ್ತು, ಸರಿ ನೀವು ಚಕ್ರವರ್ತಿಯನ್ನೇನೋ ಮಾಡ್ತೀರಿ, ಆದರೆ ನನಗೆ ಈ ಜನ್ಮದ ಒಂದು ನೆನಪು ಇರುವಂತೆ ಮುಂದಿನ ಜನ್ಮದಲ್ಲಿ ಈ ನನ್ನ ಮುಖ ಅಲ್ಲಿರುವ ಹಾಗೆ, ಅಂದರೆ ಕಪಿ ಮುಖ ಇರಬೇಕು, ಆ ಥರ ನೀವು ಕರುಣಿಸಬೇಕು ಅಂತ ಕೇಳ್ಕೊಳ್ಳುತ್ತೆ. ಕೇಳ್ಕೊಂಡಾಗ ಭಗವಂತನು ತಪಸ್ಸು ತಥಾಸ್ತು ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಚಕ್ರವರ್ತಿಯಾಗೆ ಇರುವಂತೆ ಜನ್ಮ ಕೊಡ್ತಾರೆ. ಅವರೇ ಈ ಮುಚುಕುಂದ ಚಕ್ರವರ್ತಿ. ಅವರಿಗೆ ಮುಖ ಕಪಿ ಮುಖ. ಇವರು ಮಹಾ ತಪಸ್ವಿ. ಮುಚುಕುಂದ ಚಕ್ರವರ್ತಿ ಆದರಲ್ಲ, ರಾಜ ಋಷಿ, ಮಹಾತಪಸ್ವಿ. ಇವರು ಏನು ಮಾಡಿದ್ರು, ತಮ್ಮ ತಪಶಕ್ತಿಯಿಂದ ದೈವಭಕ್ತಿಯಿಂದ ಬಹಳ ಒಳ್ಳೆಯ ಶಿವಭಕ್ತರಾಗಿಯೇ ಇದ್ದರು, ಎಲ್ಲ ಬಹಳ ಶಕ್ತಿಶಾಲಿಗಳು ಆಗಿದ್ದರು. ಈ ಇವರ ಸಹಾಯವನ್ನು ನಮ್ಮ ದೇವೇಂದ್ರ ಇಂದ್ರ ಇವರ ಸಹಾಯವನ್ನು ಬಯಸ್ತಾ. ಏನು ಅಂತಂದರೆ, ದೇವೇಂದ್ರನು ರಾಕ್ಷಸರ ಮೇಲೆ ಯುದ್ಧ ಮಾಡಬೇಕಾದ ಸಂದರ್ಭ ಬಂತು. ಅವರಿಬ್ಬರಿಗೂ ಕಿತ್ತಾಟ ಇದ್ದೇ ಇತ್ತಲ್ಲ. ಒಂದು ಸಲ ಕಿತ್ತಾಟ ಬಂದಾಗ, ಯುದ್ಧ ಬಂದಾಗ, ಈ ಮುಚುಕು

ಮುಕುಂದ ಚಕ್ರವರ್ತಿಯನ್ನು ನೀವು ನನಗೆ ಸಹಾಯ ಮಾಡಿ ಯುದ್ಧದಲ್ಲಿ ಅಂತ ಹೇಳಿದರು. ಆಗ ಇವರು ಇಂದ್ರನ ಕೇಳ್ತಾನಲ್ಲ ಅಂತ ಹೋಗಿ ಸಹಾಯ ಮಾಡಿದ್ರು. ಇಂದ್ರ ಅಸುರರನ್ನೆಲ್ಲ ಸೋಲಿಸಿ ವಾಪಸ್ಸು ಬಂದ, ಜಯಶಾಲಿಯಾಗಿ ಬಂದ. ಈ ಜಯಕ್ಕೆ ಕಾರಣವಾದವರು ಈ ಮುಚುಕುಂದ ಚಕ್ರವರ್ತಿ ಅಂತ ಅಂದ್ಕೊಂಡು ಹೀಗೆ ಇಂದ್ರನು ಹೇಳ್ದ, ಸ್ವಾಮಿ ಮುಚುಕುಂದ ಚಕ್ರವರ್ತಿಗಳೇ, ನೀವು ನನಗೆ ಬಹಳ ದೊಡ್ಡ ಸಹಾಯ ಮಾಡಿದ್ದೀರಿ, ನಿಮಗೇನಾದರೂ ನಾನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ಏನು ಬೇಕಾದರೂ ಕೇಳಿ ಅಂತ ಇಂದ್ರ ಹೇಳ್ದ. ಅದಕ್ಕೆ ಅವರು ಹೇಳಿದ್ರು, ಮುಚುಕುಂದ ಚಕ್ರವರ್ತಿ ಹೇಳಿದ್ರು, ಅಪ್ಪ ನನ್ನನ್ನು ಈ ಒಂದು ಸೇವೆಗೆ ಉಪಯೋಗಿಸ್ಕೊಂಡಿದ್ದೇ ನನಗೆ ನೀವು ಕೊಟ್ಟದ್ದು ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ, ಅದರಿಂದ ಏನು ಬೇಡ ಅಂತ ನಮ್ರತೆಯಿಂದ ಹೇಳಿದರು. ಆದರೆ ದೇವೇಂದ್ರ ಬಿಡಲಿಲ್ಲ, ಇಲ್ಲ ಇಲ್ಲ ನನ್ನಿಂದ ನೀವು ಏನಾದರೂ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿದ. ಹಾಗಪ್ಪ ಸರಿ, ನೀನೆಲ್ಲ ಕೊಡೋಕ್ಕೆ ಶಕ್ತಿ ಇದೆ ನಿನಗೆ, ಆದರೆ ನಾನು ನಿನ್ನನ್ನು ಅದು ಇದು ಸಾಮಾನ್ಯವಾದ ಒಂದು ಯಾವ ಪದಾರ್ಥವನ್ನು ಕೇಳೋದಿಲ್ಲ, ಒಂದು ವಿಶೇಷವಾದ ಪದಾರ್ಥವನ್ನೇ ಕೇಳಬೇಕು ನಿನ್ನಿಂದ. ಏನು ಅಂತಂದರೆ, ನೀನು ನನಗೆ ಈಗ ಬಂದಾಗ ದೇವೇಂದ್ರನಾದ ನೀವು ನಿಮ್ಮ ಅರಮನೆಯೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದೀರಿ, ನಾನು ಬಹಳ ಸಂತೋಷಪಟ್ಟೆ. ಆಗ ಅಲ್ಲಿಂದ ಮುಂದಕ್ಕೆ ನೀವು ನಿಮ್ಮ ಪೂಜಾಗೃಹವನ್ನು ತೋರಿಸಿದ್ರಿ, ಅದಕ್ಕೂ ನನಗೆ ಬಹಳ ಸಂತೋಷವಾಯಿತು. ಅಲ್ಲಿ ನೀವು ಒಂದು ಸೋಮಾಸ್ಕಂದ ಮೂರ್ತಿಯನ್ನು ಕೂಡ ತೋರಿಸಿ ವಿವರಿಸಿದ್ರಿ. ಇದು ವಿಷ್ಣು ಸಾಕ್ಷಾತ್ತಾಗಿ ತನ್ನ ಹೃದಯದಲ್ಲಿ ಪರಮೇಶ್ವರನನ್ನು ಸೋಮಸ್ಕಂದ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಪೂಜೆ ಮಾಡಿದ ಮೂರ್ತಿ, ಅದನ್ನು ವಿಷ್ಣು ಸಾಕ್ಷಾತ್ತಾಗಿ ನನಗೆ ಕೊಟ್ಟಿದ್ದಾರೆ, ಅದನ್ನೇ ನಾನು ಪೂಜಿಸ್ತಾ ಇದ್ದೀನಿ ಅಂತ ಕೂಡ ತಾವು ಹೇಳಿದಿರಿ. ಹೌದು ಹೌದು ನಾನು ಹೇಳಿದ್ದು ಉಂಟು ಅಂತಂದರು. ಅದನ್ನು ನನಗೆ ಕೊಡಿ, ಆಯಿತು ಮುಗಿದು ಹೋಯಿತು ಕತೆ. ಅದನ್ನು ಕೇಳಿಬಿಟ್ರು. ಅದನ್ನು ಕೇಳಿದೇನು, ತಾನು ಪೂಜೆ ಮಾಡ್ತಾ ಇರತಕ್ಕಂಥ ಮೂರ್ತಿಯನ್ನು ಕೊಡು ಅಂತಂದರೆ ತನ್ನ ಪ್ರಾಣವನ್ನೇ ಕೇಳಿದ ಹಾಗೆ ಆಗೋಗ್ಬಿಡ್ತು ದೇವೇಂದ್ರನಿಗೆ. ಏನಪ್ಪ ಮಾಡೋದು, ಹೋಗಿ ಹೋಗಿ ಹೀಗೆ ಸಿಕ್ಕಾಕೊಂಡಲ್ಲ, ಅಷ್ಟಕ್ಕೆ ಬಿಟ್ಟಿದ್ದರೆ ಚೆನ್ನಾಗಿತ್ತೋ ಏನೋ, ಈ ಥರ ಸಿಕ್ಕಾಕೊಂಡಲ್ಲ ಅಂತ ಹೇಳಿ, ಆಯಿತು ಸ್ವಲ್ಪ ಸಮಯದಂತ ನೋಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ತಕ್ಷಣವೇ ವಿಶ್ವಕರ್ಮನನ್ನು ಕರೆತಂದರು. ವಿಶ್ವಕರ್ಮ ಯಾರು ಅಂತಂದರೆ ದೇವಲೋಕದ ಒಬ್ಬ ಆರ್ಕಿಟೆಕ್ಟ್, ವೆರಿ ಎಕ್ಸ್ಪರ್ಟ್ ಇಂಜಿನಿಯರ್. ಬಂದರು, ಏನಪ್ಪ ದೇವೇಂದ್ರ ಏನಾಗಬೇಕು ನನ್ನಿಂದ ಅಂತ ಕೇಳಿದ್ರೆ, ಈ ವಿಗ್ರಹ ಇದೆಯಲ್ಲ, ಈ ಸೋಮಾಸ್ಕಂದ ಮೂರ್ತಿ ಇದೆಯಲ್ಲ, ಇದೇ ತರಹ ಆರು ಮೂರ್ತಿಗಳನ್ನು ನೀನು ತಕ್ಷಣವೇ ತಯಾರಿಸ್ಕೊಡು, ಸ್ವಲ್ಪವೂ ವ್ಯತ್ಯಾಸ ಇರಬಾರ್ದು, ಈ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ತಿಳಿಬಾರ್ದು, ಆ ರೀತಿ ತಯಾರಿಸ್ಕೊಡು ಅಂತಂದರು. ವಿಶ್ವಕರ್ಮ ಎಕ್ಸ್ಪರ್ಟ್ ಅಲ್ವೇ, ತಕ್ಷಣವೇ ಆರು ಮೂರ್ತಿಗಳು ತಯಾರಾದವು, ಎಲ್ಲ ತದ್ರೂಪವಾಗಿದೆ, ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟ್ ತಿಳಿಯದ ಹಾಗೆ ಇದಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇವಾಗ ನಮ್ಮ ಮುಚುಕುಂದ ಚಕ್ರವರ್ತಿಯನ್ನು ಇಂದ್ರ ಕರೆಸಿದ, ನೋಡಿಪ್ಪ ನೀವು ಕೇಳಿದ ವಿಗ್ರಹ ಇದರಲ್ಲಿದೆ, ಒಟ್ಟು ಏಳು ವಿಗ್ರಹಗಳಿದೆ, ಆರು ಪ್ಲಸ್ ಒಂದು, ನಿಮ್ಮದು ಯಾವುದು ವಿಗ್ರಹ ನೀವೇ ನೋಡಿ. ಅವ್ರಿಗೆ ಗೊತ್ತಾಯಿತು, ಓಹೋ ನಮ್ಮನ್ನು ಮೋಸ ಮಾಡೋಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡಿದ್ರು. ಆ ಸೋಮಸ್ಕಂದ ಮೂರ್ತಿಯನ್ನೇ ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದ್ರು ಇಲ್ಲವೋ, ಭಕ್ತನೂ ಅದೇ ಪರಮಾತ್ಮನು ಕೂಡ ಭೂಲೋಕಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿ ಆಯಿತು. ಆ ನಿಜವಾದ ಮೂರ್ತಿ ಇದೆಯಲ್ಲ, ವಿಶ್ವಕರ್ಮನು ಸೃಷ್ಟಿಸಿದ ಮೂರ್ತಿಗಳಲ್ಲದೇ ಇರುವ ಒರಿಜಿನಲ್ ಮೂಲ ವಿಗ್ರಹ ಪ್ರಜ್ವಲಿಸ್ತಾ ಇದೆ ಪ್ರಕಾಶಮಾನವಾಗಿ. ಗೊತ್ತಾಗಿ ಹೋಯ್ತು ಇವರಿಗೆ, ಸರಿ ಇದೇ ನಮ್ಮ ಮೂರ್ತಿ, ನಾನು ಇದನ್ನು ತಗೊಂಡು ಹೋಗಬೇಕು ಅಂತ ಇಂದ್ರನಿಗೆ ಹೇಳಿದರು. ಇಂದ್ರನಿಗೆ ಬೇರೆ ದಾರಿಯೇ ಇಲ್ಲ, ಸಿಕ್ಕಾಕೊಂಡಾಯಿತು. ಸರಿ ಇನ್ನೇನು, ಎಲ್ಲನೂ ತಗೊಂಡು ಹೋಗ್ಬಿಡಿ ನೀವೇ ಅಂತ ಹೇಳಿದ್ರು. ಆ ಆರು ಪ್ಲಸ್ ಒಂದು ಏಳು ವಿಗ್ರಹಗಳನ್ನು ತಗೊಂಡು ಬಂದಾಯಿತು. ಈ ವಿಗ್ರಹಗಳಿಗೆ ಸಪ್ತವಿಟಂಗ ಮೂರ್ತಿಗಳು ಅಂತ ಹೆಸರು. ಸಪ್ತವಿಟಂಗ ಮೂರ್ತಿಗಳು, ವಿಟಂಗ ಮೂರ್ತಿ ಅಂತಂದರೆ ಏನು ಅಂತಂದರೆ ಉದ್ಭವವಾಗಿರುವ ಸ್ವಯಂಭೂ ಮೂರ್ತಿಗಳು ಅಂತ ಹೆಸರು. ವಿಟಂಗ ಅಂದರೆ ಉಳಿ, ಈ ಸುತ್ತಿಗೆ ಇದ್ರೆ ಏಟು ಯಾವುದು ಬೀಳಿದೆ, ಸ್ವಯಂಭೂವಾಗಿರುವ ಮೂರ್ತಿಗಳು ಅಂತ ಹೇಳಿ ಅರ್ಥ. ಈ ವಿಟಂಗ ಮೂರ್ತಿಗಳು ಸಪ್ತ ವಿಟಂಗ ಏಳಾಯ್ತಲ್ಲ, ಇದು ಇಲ್ಲಿ ಮುಂದೆ ಏನಾಯಿತು ಅಂತಂದರೆ,
ಈ ಮುಚುಕುಂದ ಚಕ್ರವರ್ತಿಗಳು ಈ ಏಳು ಮೂರ್ತಿಗಳನ್ನು ಹೀಗೆ ಒಂದೊಂದು ಊರಿನಲ್ಲಿಯೂ ಸ್ಥಾಪಿಸಿದರು. ಮೊದಲನೆಯದು ಒರಿಜಿನಲ್ ಇದೆಯಲ್ಲ, ಅದನ್ನು ತಿರುವಾರೂರಿನಲ್ಲಿ ಸ್ಥಾಪಿಸಿದರು. ಆ ಮೂರ್ತಿಯೇ ತ್ಯಾಗೇಶ ಸ್ವಾಮಿ ಅಥವಾ ತ್ಯಾಗರಾಜಸ್ವಾಮಿ. ಇದನ್ನು ತಿರುವಾರೂರಿನಲ್ಲಿ ವೀರವಿಟಂಗಸ್ವಾಮಿ ಅಂತ ಕರೀತಾರೆ. ಅಲ್ಲಿ ಆ ಸ್ವಾಮಿ ಹೇಗಿದೆ ಅಂತಂದರೆ ಅಜಪಾ ನಟನ ಮೂರ್ತಿಯಾಗಿದೆ. ಅದು ಒಂದು ನಟನದ ಶೈಲಿ. ಎರಡನೇ ಮೂರ್ತಿ ಬಂದು ತಿರುನಲ್ಲಾರ್ನಲ್ಲಿ ನಾಗವಿಟಂಗ ಸ್ವಾಮಿ ಅಂತ ಪ್ರತಿಷ್ಠೆಯಾಗಿದೆ. ಇಲ್ಲಿ ಉನ್ಮತ್ತ ನಟನ ಮೂರ್ತಿ ಅಂದರೆ ಆ ಸ್ವಾಮಿ ಉನ್ಮತ್ತನಾಗಿ ನರ್ತನ ಮಾಡ್ತಾನೆ ಅಂತ ಅರ್ಥ. ಮೂರನೆಯ ಮೂರ್ತಿ ನಾಗಪಟ್ಟಿಣದ ಕಾರಾಂಗುಣಂ ಅನ್ನೋ ಜಾಗದಲ್ಲಿ ಸುಂದರ ವಿಟಂಗ ಸ್ವಾಮಿ ಅಂತ ಸ್ಥಾಪಿತವಾಗಿದೆ. ಇಲ್ಲಿ ಸ್ವಾಮಿಯು ತರಂಗನಟನ ರೂಪದಲ್ಲಿ ದರ್ಶನ ಕೊಡ್ತಾರೆ. ನಾಲ್ಕನೆಯದು ಮುಂದಿನದು ತಿರುಕಾರಾಯಿಲ್ ಅನ್ನೋ ಜಾಗದಲ್ಲಿ ಆದಿವಿಟಂಗ ಸ್ವಾಮಿ. ಇಲ್ಲಿ ಕುಕ್ಕುಟ ನಟನ ಅಂದರೆ ಕೋಳಿ ಡ್ಯಾನ್ಸ್ ಮಾಡೋ ಥರ ಒಂದು ದರ್ಶನ ಅಂತ. ಮುಂದಿನ ವಿಟಂಗ ಸ್ವಾಮಿ ಯಾವುದು ಅಂದರೆ ತಿರುಕುರೆಲಿ ಅನ್ನುವ ಊರಿನಲ್ಲಿ ಅವನಿ ವಿಟಂಗ ಸ್ವಾಮಿ ಅಂತ. ಇಲ್ಲಿ ಭೃಂಗ ನಟನ ಕೊಡ್ತಾ ಇರೋದು. ಮುಂದಿನದು ತಿರುವಾಯ್ಮೂರ್, ಅಲ್ಲಿ ನೀಲವಿಟಂಗ ಸ್ವಾಮಿ. ಇಲ್ಲಿ ಕಮಲ ನರ್ತನ ಸ್ವಾಮಿ, ಕಮಲ ಹೀಗೆ ಹೇಗೆ ಆಡುತ್ತಲ್ಲ ಇದರಲ್ಲಿ ಸರೋವರದಲ್ಲಿ ಆ ಥರ ಅಂತ ಇಟ್ಕೊಳ್ಳೋಣ. ಕೊನೆಯದಾಗಿ ವೇದಾರಣ್ಯಂನಲ್ಲಿ ಭುವನಿ ವಿಟಂಗ ಸ್ವಾಮಿ. ಇಲ್ಲಿ ಹಂಸ ನಟನ ಅಂತ. ಈ ಥರ ಏಳು ವಿಟಂಗ ಸ್ವಾಮಿಗಳು ಪ್ರತಿಷ್ಠೆಯಾದವು. ಈ ನಮ್ಮ ತಿರುವಾರೂರಿನಲ್ಲಿ ಸ್ಥಾಪಿತವಾಗಿರುವ ಸ್ವಾಮಿಯೇ ವೀಧಿ ವಿಟಂಗ ಸ್ವಾಮಿ, ಅಜಪಾ ನಟನ ಮೂರ್ತಿ. ಇವರೇ ತ್ಯಾಗೇಶ ಅಥವಾ ತ್ಯಾಗರಾಜ ಸ್ವಾಮಿ. ಇವರ ಸೌಂದರ್ಯ ಬಹಳ ಬಹಳ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಥರ ಈ ಸ್ವಾಮಿಯನ್ನು ಇವರು ನೋಡಿ ಹುಚ್ಚುಚ್ಚಾಗಿ ಪದಿಗಳು ಹಾಡ್ತಾ ಇದ್ದಾರೆ ನಮ್ಮ ತಿರುಜ್ಞಾನ ಸಂಬಂಧರವರು. ಇದು ಈ ಊರಿನ ಚರಿತ್ರೆ ಬಗ್ಗೆ ಆಯಿತು. ಪ್ರತಿನಿತ್ಯ ಇಲ್ಲಿ ಬರೋದು, ಈ ಥರ ದೇವರನ್ನು ಪ್ರಾರ್ಥಿಸೋದು, ಪದ್ಯಗಳು ಹಾಡೋದು ಹೀಗೆ ಸ್ವಾಮಿಯಲ್ಲಿ ಮೈ ಮರೆತುಬಿಟ್ಟಿದ್ದಾರೆ ಯಾರು ತಿರುಜ್ಞಾನ ಸಂಬಂಧರು. ಕೊನೆಗೆ ಜ್ಞಾಪಕವಾಯಿತು, ನಾನು ಹೇಳಿಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ನಮ್ಮ ತಿರುನಾವುಕರಸರಿಗೆ, ಇಲ್ಲೇ ಇರಿ ನಾನು ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಲ್ಲ ಅಂತ ಒಂದು ದಿವಸ ಜ್ಞಾಪಕವಾಯಿತು. ಇವರಿಗೆ ಈ ಊರು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ, ಈ ಸ್ವಾಮಿಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಆದರೆ ಅವರು ನನಗೋಸ್ಕರ ಕಾಯ್ತಾ ಇದ್ದಾರಲ್ಲ ತಿರುನಾವುಕರ್ ಸರ್, ಹೋಗಲೇಬೇಕು ಅಂತ ಹೇಳಿ ಮನಸ್ಸಿಲ್ಲದೆ ಅರ್ಧ ಮನಸ್ಸಿನಿಂದ ತಿರುಪುಗಳವರಿಗೆ ಬಂದರು. ನಾನು ಇಲ್ಲಿ ಹೇಳೋ ವಿಚಾರಗಳೆಲ್ಲ ತಿರುನಾವುಕರ್ ಸರ್ ಚರಿತ್ರೆಯಲ್ಲಿ ಹೇಳೇ ಇದ್ದೀನಿ. ಆದ್ದರಿಂದ ಮುಂದಕ್ಕೆ ನಾನು ಸುಮ್ಮನೆ ಟಚ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿಂದ ಮುಂದಕ್ಕೆ ಇವರಿಬ್ಬರು ಅಂದರೆ ತಿರುನಾವುಕರ್ ಸರ್ ಮತ್ತು ತಿರುಜ್ಞಾನ ಸಂಬಂಧರ್, ಇಲ್ಲಿಂದ ಮುಂದೆ ಇಬ್ಬರು ಮುಂದಕ್ಕೆ ಎಲ್ಲಿಗೆ ಪ್ರಯಾಣ ಮಾಡ್ತಾರೆ ಅಂದರೆ ತಿರುವೀಹಿ ಮಿಜಲೈ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ನಡೆದದ್ದು ಅಲ್ಲಿ ಇವರು ಬಂದಾಗ ಬಹಳ ಕ್ಷಾಮ ಸಂಭವಿಸಿರುತ್ತೆ. ಜನಗಳೆಲ್ಲ ಊಟವಿಲ್ಲದೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಆಗ ಭಗವಂತನು ಏನು ಮಾಡ್ದ, ಇವರಿಬ್ಬರಿಗೂ ಒಂದೊಂದು ಚಿನ್ನದ ನಾಣ್ಯವನ್ನು ಈ ಕಡೆ ಮೆಟ್ಟಿಲ ಮೇಲೆ ಬಲಭಾಗದಲ್ಲಿ ಎಡಭಾಗದಲ್ಲಿ ದೇವಸ್ಥಾನದಲ್ಲಿ ಇಟ್ಟಿದ್ದು ಆ ಚರಿತ್ರೆಯಲ್ಲಿ ಇದ್ದೀನಿ. ಆ ನಾಣ್ಯಗಳ ಸಹಾಯದಿಂದ ಅವರು ಹೇಗೆ ಕ್ಷಾಮವನ್ನು ನಿವಾರಿಸಿ ಆ ಜನಗಳ ಕಷ್ಟವನ್ನು ನಿವಾರಿಸಿದರು ಅಂತ ಹೇಳಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಅವರು ತಿರುವೀಜಿ ಮಳೆಯಿಂದ ವೇದಾರಣ್ಯಂಗೆ ಹೋಗ್ತಾರೆ. ಅಲ್ಲಿ ಕೂಡ ವೇದಗಳೇ ಒಂದು ಕಾಲಕ್ಕೆ ಬಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದ. ಆ ದೇವಸ್ಥಾನದ ಬಾಗಿಲು ಹೇಗೆ ಮುಚ್ಚಿ ಹೋಗಿತ್ತು, ಆ ದೇವಸ್ಥಾನದ ಬಾಗಿಲನ್ನು ಇವರು ಇಬ್ಬರು ಒಬ್ಬರಾದ ಮೇಲೆ ಒಬ್ಬರು ಹೇಗೆ ಪದಿಗಗಳನ್ನು ಹಾಡಿ ದೇವಸ್ಥಾನದ ಬಾಗಿಲು ತಾವೇ ಹೇಗೆ ತೆಗೆದುಕೊಂಡವು, ಮತ್ತು ಇವರು ಹಾಡಿದ್ರಿಂದಲೇ ಹೇಗೆ ಮುಚ್ಚಿಕೊಂಡವು ಅನ್ನೋ ವಿಷಯಗಳನ್ನು ನಾನು ತಿರುನಾವುಕರ್ ಸರ್ ಅವರ
ವಿಡಿಯೋದಲ್ಲಿ ವಿಷದವಾಗಿ ಹೇಳಿದ್ದೇನೆ. ಅದರಿಂದ ಇಷ್ಟು ಮಾತ್ರ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇವರು ವೇದಾರಣ್ಯದಲ್ಲಿ ಇದ್ದಾಗ ಒಂದು ಸಂದೇಶ ಬರುತ್ತೆ ಪಾಂಡ್ಯರಾಜನ ಕಡೆಯಿಂದ, ಅವರ ಮಂತ್ರಿ ಮತ್ತು ಅವರ ರಾಣಿ ಅವರ ಕಡೆಯಿಂದ ಒಂದು ಸಂದೇಶ ಬರುತ್ತೆ. ಇದನ್ನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಏನು ಅಂತಂದರೆ, ಆ ಪಾಂಡ್ಯರಾಜ್ಯದಲ್ಲಿ ಏನಾಗಿದೆ ಅಂತಂದರೆ, ಈ ಶೈವ ಮತವನ್ನು ದಮನ ಮಾಡಿ ಶ್ರಮಣರು ಸರ್ವಾಧಿಪತ್ಯವನ್ನು ಮಾಡ್ತಾ ಇದ್ದಾರೆ, ಎಲ್ಲ ದಮನ ಮಾಡಿ ಅಲ್ಲಿ ತಲೆ ಎತ್ತದ ಹಾಗೆ ಮಾಡ್ತಾ ಇದ್ದಾರೆ, ಇದರಿಂದ ನಮ್ಮನ್ನು ನೀವು ಉದ್ಧರಿಸಬೇಕು ಅಂತ ಒಂದು ರಹಸ್ಯವಾದ ಸಂದೇಶವು ಇವರಿಗೆ ತಲುಪತ್ತೆ. ತಲುಪಿದ್ರೆ ತಕ್ಷಣವೇ ತಾವು ಹೊರಡೋದಕ್ಕೆ ರೆಡಿ ಆಗ್ತಾರೆ. ಯಾರು? ತಿರುಜ್ಞಾನ ಸಂಬಂಧರು. ತಿರುಜ್ಞಾನ ಸಂಬಂಧರು ಸಿದ್ಧವಾದರೆ ತಿರುನಾವುಕರ್ಸರು ಹೇಳ್ತಾರೆ, ಆ ಪಾಪ ನೀನು ಹೋಗ್ಬಿಡಬೇಡ ಅಲ್ಲಿಗೆ, ಮಹಾ ದುರ್ಜನರಲ್ಲಿರೋದು ಪ್ರಾಣ ತೆಗೆದುಬಿಡ್ತಾರೆ, ಹೋಗಬಾರ್ದು ನೀನು, ನಾನು ಅನುಭವಿಸಿಬಿಟ್ಟು ಬಂದಿದ್ದೀನಿ, ಸಮುದ್ರದಲ್ಲಿ ಎತ್ತ ಹಾಕಿ ಆನೆಗೆ ತೊಡಿಸಿ ಎಲ್ಲ ಮಾಡಿದ್ದಾರೆ, ಹೋಗಬಾರ್ದು. ಆವಾಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ನೀವು ಏನೂ ಭಯಪಡಬೇಡಿ, ನನಗೇನೂ ಆಗೋದಿಲ್ಲ ಅಂತ ಆ ಅರ್ಥ ಬರೋ ಹಾಗೆ ಒಂದು ಪದಿಗವನ್ನು ಹಾರ್ತಾರೆ. ಹೇಗೆ ಅಂತ ಅನ್ನೋದು, ಆ ಪದಿಗ ಅದಕ್ಕೆ ಈ ಥರ ಹೆಸರಿದೆ, ಕೋಳರು ಪದಿಗ ಅಂತ. ಅಲ್ಲಿರೋರೆಲ್ಲ ಹೇಳ್ತಾರೆ, ಮತ್ತು ತಿರುನಾವುಕರ್ಸರು ಹೇಳ್ತಾರೆ, ಅಪ್ಪ ಹೋಗಬೇಡ ಅಲ್ಲಿಗೆ, ದುಷ್ಟಜನರು ಮಾತ್ರವಲ್ಲ, ಇವಾಗ ವೇಳೆ ಸರಿ ಇಲ್ಲ, ಇವ್ರಿಗೆ ಹೋಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ಈ ಒಂದು ನೆಪನ ಹೇಳ್ತಾರೆ. ಗ್ರಹಗತಿಗಳು ಸರಿ ಇಲ್ಲ ಹೋಗೋದಕ್ಕೆ, ಗ್ರಹಗತಿಗಳೆಲ್ಲ ಕೆಟ್ಟ ಇದರಲ್ಲಿದೆ ಅಂತ ಅವರನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ತಿರುಜ್ಞಾನ ಸಂಬಂಧರು ಹೋಗುವುದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಈ ನಮ್ಮ ತಿರುಜ್ಞಾನ ಸಂಬಂಧರು ಒಂದು ಅದ್ಭುತವಾದ ಪದಿಹವನ್ನು ಹಾಡ್ತಾರೆ. ಈ ಪದಿಹ ಇವತ್ತಿಗೂ ಕೂಡ ಬಹಳ ಪ್ರಬಲವಾದ ಪದಿಹವಾಗಿದೆ. ಗ್ರಹಗಳ ಯಾವ ತೊಂದರೆಯೂ ಇದ್ದರೆ ಕೂಡ ಈ ಪದಿಹವನ್ನು ನಾವು ಭಕ್ತಿಯಿಂದ ಹಾಡಿದರೆ ಆ ತೊಂದರೆಗಳು ಯಾವುದೂ ನಮ್ಮನ್ನು ತಟ್ಟುವುದಿಲ್ಲ, ನಿವಾರಣೆ ಆಗುತ್ತೆ ಅಂತ ಈ ಪದಿಹ ಇಷ್ಟು ಪ್ರಸಿದ್ಧವಾಗಿದೆ. ಇದರನ್ನು ನಾವು ಈಗ ಈ ಪದಿಹವನ್ನು ಒಂದು ಎರಡು ಸ್ಟ್ಯಾಂಜಾಸ್ ಮಾತ್ರ ಕೇಳೋಣ, ಎಲ್ಲ ಪದಿಹವನ್ನು ಸ್ಟ್ಯಾಂಜಾಸ್ ಕೇಳೋಕ್ಕಾಗೋದಿಲ್ಲ, ಅದನ್ನು ಕೇಳೋಣ. ತಿರುಚಿತ್ರಂಬಲಂ

0: ತಿರುಚಿತ್ರಂಬರಂ.
1: ಪರಿಹವನ್ನು ಕೇಳಿದ್ವಲ್ಲ, ಈಗ ಎಲ್ಲ ಸ್ಟ್ಯಾಂಡರ್ಸ್ದು ನಾನು ಅರ್ಥವನ್ನು ಹೇಳ್ತೀನಿ, ತಾತ್ಪರ್ಯವಾಗಿ ಹೇಳ್ತೀನಿ. ಮೊದಲನೇದಾಗಿ ತಿರುಜ್ಞಾನ ಸಂಬಂಧರು ಏನು ಹೇಳ್ತಾರೆ ಅಂತಂದರೆ, ಅಪ್ಪ ನನ್ನ ಹೃದಯದಲ್ಲಿ ಸ್ಥಾಪಿತವಾಗಿರುವ ಪರಮೇಶ್ವರನೇ, ಹವಳದಂತೆ ಶುಭ್ರವಾದ ಶರೀರವಿದೆ ನಿಂದು, ತಲೆಯಲ್ಲಿ ಚಂದ್ರನ ಬಿಂಬವಿದೆ, ಚಂದ್ರನೇ ಇದ್ದಾನೆ ತಲೆ ಮೇಲೆ, ಮತ್ತು ಬಿಳಿಯ ವೃಷಭದ ಮೇಲೆ ಆರೂಢನಾಗಿ ಪಾರ್ವತಿಯ ಸಮೇತ ನೀನಿದ್ದೀಯಾ, ಕೊಂಡ್ರೆ ಹೂವನ್ನು ಧರಿಸಿಕೊಂಡು ಅಲಂಕರಿಸಿಕೊಂಡಿದ್ದೀಯಾ, ಹೀಗೆ ಇರುವಂಥ ನೀನು ಶೀರ್ಗಾಳಿಯ ಪರಮಾತ್ಮನ ಧೋಣಿಯಪ್ಪನಾದ ನೀನು ನನ್ನ ಹೃದಯದಲ್ಲಿ ಸ್ಥಾಪಿತವಾಗಿದ್ದೀಯ, ನೀನು ನನ್ನ ಹೃದಯದಲ್ಲಿದ್ದೀಯ. ಹೀಗೆ ನನ್ನ ಹೃದಯದಲ್ಲಿ ನೀನು ಇರುವ ಕಾರಣದಿಂದ ಏನಾಗತ್ತೆ ಮುಂದಕ್ಕೆ, ಎಲ್ಲ ಗ್ರಹಗಳು ಸಕಲ ಗ್ರಹಗಳು ಶಿವನ ಸೇವಕರಿಗೆ ಒಳ್ಳೆಯದನ್ನೇ ಮಾಡುತ್ತವೆ, ಯಾವಾಗಲೂ ಒಳ್ಳೆಯದು ಮಾಡ್ತೇವೆ ಅಂದರೆ ಶಿವಭಕ್ತರಿಗೆ ಎಲ್ಲ ಗ್ರಹಗಳು ಒಳ್ಳೆಯದೇ ಮಾಡ್ತೇವೆ. ಮುಂದಕ್ಕೆ ಪ್ರಯಾಣಕ್ಕೆ ನಿಷಿದ್ಧವಾದ ಕೆಲವು ನಕ್ಷತ್ರಗಳಿದೆ, ಅಂದರೆ ಇವರು ಹೊರಡಬೇಕು, ಪ್ರಯಾಣಕ್ಕೆ ನಿಷಿದ್ಧವಾದ ನಕ್ಷತ್ರಗಳು ಯಾವುದು, ಆಶ್ಲೇಷ, ಮಖ, ವಿಶಾಖ, ಜ್ಯೇಷ್ಠ, ಆರ್ದ್ರ, ಈ ನಕ್ಷತ್ರಗಳೆಲ್ಲ ಪ್ರಯಾಣಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಈ ನಕ್ಷತ್ರಗಳು ಕೂಡ ಶಿವನ ಸೇವರಿಗೆ ಪ್ರೀತಿಯಿಂದ ಶುಭವನ್ನೇ ಮಾಡ್ತವೆ. ಮುಂದಿನ ಪದ್ಯದ ಅರ್ಥ, ಲಕ್ಷ್ಮೀ, ದುರ್ಗಾ, ಸರಸ್ವತಿ, ಭೂದೇವಿ, ಎಲ್ಲ ದಿಗ್ದೇವತೆಗಳು ಇವರೂ ಕೂಡ ಎಲ್ಲರೂ ಶುಭಗಳನ್ನೇ ಮಾಡ್ತಾರೆ, ಅಂದರೆ ಅಶುಭ ಮಾಡೋರು ಯಾರೂ ಇಲ್ಲ ಅಂತ. ನೆಕ್ಸ್ಟು ಯಮ, ಯಮನ ದೂತರು, ಅಗ್ನಿ, ಕಠೋರವಾದ ವ್ಯಾಧಿಗಳು ಇವೂ ಕೂಡ ಎಲ್ಲವೂ ಒಳ್ಳೆಯ ಗುಣಗಳನ್ನು ಪಡೆದು ನಮಗೆ ಶುಭವನ್ನೇ, ಅಂದರೆ ಶಿವನ ಭಕ್ತರಿಗೆ, ಶಿವನ ಸೇವಕರಿಗೆ ಒಳ್ಳೆಯದನ್ನೇ ಮಾಡ್ತವೆ, ಶುಭವನ್ನೇ ಮಾಡುತ್ತವೆ. ಮುಂದಿನ ಸ್ಟ್ಯಾನ್ಸಾ, ಕ್ರೂರಿಗಳಾದ ರಾಕ್ಷಸರು, ಗರ್ಜಿಸುವ ಸಿಡಿಲು ಮಿಂಚು, ಕಷ್ಟವನ್ನುಂಟು ಮಾಡುವ ಪಂಚಭೂತಗಳು ನಮಗೆ ಹೆದರಿ, ಅವೇ ನಮಗೆ ಹೆದರ್ಕೊಂಡ್ಬಿಟ್ಟು, ಅಂದರೆ ಈ ಶಿವಭಕ್ತರಿಗೆ ಹೆದರ್ಕೊಂಡು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತವೆ. ಆ ನಂತರ ಕೊಲ್ಲುವ ಧ್ಯೇಯವೇ ಇರುತ್ತೆ ದುಷ್ಟಮೃಗಗಳಿಗೆ, ಎಂತಹದು ಹುಲಿ, ಸಿಂಹ, ಸರ್ಪ, ಆನೆ, ಕರಡಿ ಇವೂ ಕೂಡ ಅವಕ್ಕೆ ಕೊಲ್ಲುವುದೇ ಅವರ ಒಂದು ಧ್ಯೇಯ. ಅವು ಕೂಡ ಒಳ್ಳೆಯ ಗುಣಗಳನ್ನು ಹೊಂದಿ ಶಿವಭಕ್ತರಿಗೆ ಒಳ್ಳೆಯದನ್ನೇ ಮಾಡ್ತವೆ. ಮುಂದಕ್ಕೆ ಜ್ವರ, ಮಲೇರಿಯಾ, ವಾತ, ಪಿತ್ತ ಇವುಗಳಿಂದ ಆದ ಬಾಧೆಗಳು ಯಾವುವು ನಮಗೆ ಬಾಧಿಸಲಾರವು ಅಂತ. ಮುಂದಿನ ಸ್ಟ್ಯಾನ್ಸಾ, ಸಪ್ತಸಾಗರಗಳಿಂದ ಆವೃತವಾಗಿದೆ ಶ್ರೀಲಂಕಾ ದ್ವೀಪ. ಆ ಶ್ರೀಲಂಕಾದ ದ್ವೀಪದ ಒಡೆಯ ಯಾರು, ರಾವಣನು. ಆ ರಾವಣನು ತನ್ನ ಮೂರ್ಖತನದಿಂದ ಎಷ್ಟೋ ಕೆಟ್ಟ ಕೆಲಸ ಮಾಡಿ ಕಷ್ಟಗಳನ್ನು ಇನ್ವೈಟ್ ಮಾಡ್ಕೊಂಡಿದ್ದಾನೆ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ಅವು ಯಾವುವು ನಮಗೆ ಅಂಥ ಕಷ್ಟಗಳು ಯಾವುದು ಬರೋದಿಲ್ಲ. ಅದಲ್ಲದೆ ಸಪ್ತಸಾಗರಗಳು, ಆಳವಾದ ಸಮುದ್ರಗಳು ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಆನಂತರ ಕಮಲದ ಮೇಲೆ ಆಸೀನಾದ ಬ್ರಹ್ಮ, ನಂತರ ಶ್ರೀ ಮಹಾವಿಷ್ಣು, ವೇದಗಳು, ದೇವತೆಗಳು, ಮತ್ತು ಮೇರು ಪರ್ವತಕ್ಕೆ ಸಮಾನವಾದ ಪರ್ವತಗಳು ಇವೆಲ್ಲವೂ ಸಹ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಕೊನೆಯ ಸ್ಟ್ಯಾನ್ಸಾದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಬುದ್ಧರನ್ನು ಶ್ರವಣರನ್ನು ವಾದದಲ್ಲಿ ಸೋಲಿಸಲು ವಿಭೂತಿಯೇ ಮಹಿಮೆಯುಳ್ಳದ್ದು ಅಂತ ಒಂದು ಹೇಳ್ತಾರೆ. ಮತ್ತು ಜೇನು ತುಂಬಿದ ಹೂಗಳನ್ನು ಬೆಳೆಯುವ ಗಿಡಗಳು, ಕಬ್ಬು ಬೆಳೆಯುವ, ಭತ್ತ ಬೆಳೆಯುವ ಕ್ಷೇತ್ರಗಳು, ಬ್ರಹ್ಮನು ಪೂಜಿಸಿದ ಸ್ಥಳದಲ್ಲಿ ಹುಟ್ಟಿದ ಬ್ರಹ್ಮಪುರಿ ಅನ್ನುವ ಊರಿನಲ್ಲಿ ಪರಾಪರ ಜ್ಞಾನವನ್ನು ಪಡೆದಿರುವ, ಇದು ಗಮನಿಸಬೇಕು, ಪರಾಪರ ಜ್ಞಾನವನ್ನು ಪಡೆದಿರುವ ತಿರುಜ್ಞಾನ ಸಂಬಂಧನಾದ ನಾನು ಏನು ಗ್ಯಾರಂಟಿ ಕೊಡ್ತೀನಿ, ಪ್ರತಿಜ್ಞೆ ಪ್ರಮಾಣ ಮಾಡ್ತೀನಿ, ಇದನ್ನು ಹೇಳೋವರಿಗೆ ಯಾವ ತೊಂದರೆಯೂ ಯಾರಿಂದಲೂ ಗ್ರಹಗಳಾಗಲಿ ಸಮುದ್ರಗಳ ಯಾರಿಂದಲೂ ಏನೂ ತೊಂದರೆ ಉಂಟಾಗುವುದಿಲ್ಲ ಅಂತ ಪ್ರಮಾಣ ವಚನವನ್ನು ನೀಡ್ತೀನಿ ಅಂತ ಇವರು ಹೇಳಿ ಮುಗಿಸ್ತಾರೆ. ಇದರ ಮಹಿಮೆ ಇವತ್ತಿಗೂ ಎಷ್ಟೋ ಜನ ಕಷ್ಟಗಳು ಬಂದಾಗ ಈ ಪದಿಗವನ್ನು ಭಕ್ತಿಯಿಂದ ಹೇಳಿ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ತಾರೆ. ಅಂಥ ಮಹಿಮೆಯುಳ್ಳ ಇದು ಪದಿಗ. ಇದು ಹೀಗೆ ಪದ್ಯವನ್ನು ರಚಿಸಿ ಅವರು ಮುಂದಕ್ಕೆ ಪಾಂಡ್ಯರಾಜಕ್ಕೆ ಹೋಗ್ತಾರೆ. ಪಾಂಡ್ಯರಾಜ್ಯದಲ್ಲಿ ಇವರನ್ನು ಗುಪ್ತವಾಗಿ ರಾಣಿಯಾದವರು ಮತ್ತು ಕುರುಶರೈ ನಾಯನಾರವರುಗಳು ಇವರಿಗೆ ಭವ್ಯವಾದ ಸ್ವಾಗತವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಈ ಇವರು ಬಂದಿರೋ ವಿಚಾರ ಶ್ರಮಣರಿಗೆ ತಿಳಿಯತ್ತೆ. ಈ ಥರ ಒಬ್ಬ ಚಿಕ್ಕ ಬ್ರಾಹ್ಮಣ, ಭಾಳ ಚಿಕ್ಕ ಬ್ರಾಹ್ಮಣ ಯಾವನು ಬಂದು ಶೈವ ಮತವನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾನಂತೆ ಅನ್ನೋ ಅವರಿಗೆ ವಿಷಯ ತಿಳಿದು ರಾಜನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇವನು ಬಂದುಬಿಟ್ಟಿದ್ದಾರೆ, ಇವಾಗಲೇ ಇದನ್ನು ಈಗಲೇ ಚಿಕ್ಕದರಲ್ಲಿಯೇ ಚೂಟು ಹಾಕಬೇಕು ಅಂತ ರಾಜನಿಗೆ ದೂರು ತಗೊಂಡು ಹೊರಟೋಗ್ತಾರೆ. ಅವರಿಗೆ ಬಂದ ಕಂಪ್ಲೇಂಟ್ ಬಂದ ತಕ್ಷಣವೇ ರಾಜನು ಕೂಡ ಏನು ಮಾಡ್ತಾನೆ, ಹೌದು ಆತ ಏನು ಆ ರಾಜ ನಿನ್ ಋಷಿ ನೆಡುಮಾರನಂತ ಅವನು ಮೊದಲು ಶೈವ ಮತಕ್ಕೆ ಸೇರಿದವನೇ ಆಗಿದ್ದು ನಂತರ ಶ್ರವಣ ಮತಕ್ಕೆ ಸೇರಿದವನು, ಅವನು ಕೂಡ ಇವರಿಗೆ ತೊಂದರೆ ಪಡಿಸೋದಕ್ಕೆ ಆಜ್ಞೆ ಕೊಟ್ಬಿಡ್ತಾನೆ. ಬೆಂಕಿ ಹಚ್ಚಿಬಿಡಿ, ಅವರ ಗುಡಾರಗಳಿಗೆ ಎಲ್ಲೆಲ್ಲಿ ನಿಂತಿದ್ದಾರಲ್ಲೋ ಬೆಂಕಿ ಹಚ್ಚಿಬಿಡಿ ಅಂತ ಆಜ್ಞೆ ಕೊಟ್ಬಿಡ್ತಾನೆ. ಆ ಆಜ್ಞಾ ಪ್ರಕಾರ ಈ ತಿರುಜ್ಞಾನ ಸಂಬಂಧ ಮತ್ತು ಅವರ ಸೇವಕರು ಭಕ್ತರು ಎಲ್ಲೆಲ್ಲಿದ್ದಾರೋ ಆ ಗುಡಾರಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ ಶ್ರಮಣರುಗಳು. ಏನಾಯಿತು ಮುಂದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajurvedam, Karmashaka, Adhyayam 19.
3: Atha Eko Navimsho Dhyayah
4: Om
3: Imagyastana Murjaswantan Dhyapam Prapii Namagne Sarirasya Madhye Utsan Jushasva Shatadha Aramarvant Samudri Yagya Sadana Mavishasva ಘೃತಂ ಮೀ ಮಿಕ್ಷೇ ಘೃತಮಸ್ಯ ಯೋ ನಿರ್ಘೃತೇ ಶ್ರಿತೋ ಘೃತಂ ವಸ್ಯ ಧಾಮ ಅನುಶ್ವಧಮಾವಾಹ ಮಾದಯಸ್ವ ಸ್ವಾಹ ಆಕೃತಂ ವೃಷಭ ವಕ್ಷಿ ಹವ್ಯಂ ಸಮುದ್ರಾದೂರ್ಮಿರ್ಮಧೂಮಾ ಉದಾರದುಪಾಗ್ಯಶುನ ಸಮಾಮೃತತ್ವಮಾನಟ ಘೃತಸ್ಯ ನಾಮ ಗಹ್ಯಂ ಯದಸ್ತಿ ಜಿಹ್ವಾ ದೇವಾನಾಮೃತಸ್ಯ ನಾಭಿಃ ವಯನ್ನಾಮ ಪ್ರಬ್ರಾವಾಮ ಘೃತಸ್ಯಾಸ್ಮಿನ್ ಯಜ್ಞೇ ಧಾರಯಾಮ ನಮೋಭಿಃ ಉಪಬ್ರಹ್ಮಾ ಶೃಣವಚ್ಛಸ್.

0: ಚಾರಕ್ಷಸಾಮಾ ಚ ಬೃಹಚ್ಚ ರಥಂತರಂಚ ಸ್ವರ್ದೇವ ಅಗನ್ಮಾಮೃತ ಅಭೂಮ ಪ್ರಜಾಪಾತೆ ಪ್ರಜಾ ಅಭೂಮ ವೇಟ್ ಸ್ವಾಹ ಇತಿ ಏಕೋನವಿಂಶೋಧ್ಯಾಯ
1: ಓಂ ಓಂ ನಮಃ ಶಿವಾಯ.
2: ಯು ಆರ್ ಲಿಸನಿಂಗ್ ಟು shaivam.org ರೇಡಿಯೋ, the 24/7 spiritual channel from shaivam.org.
1: Om Namah Shivaya.

0: சிவாய. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by ஸ்ரீ ஹெச்எஸ் தியாகராஜன். தேங்க்யூ. ஓம் நம சிவாய.
2: குருப்யோ நம. எல்லா மனிதர்களுக்கும் நமஸ்கார. ஓ, கலத வீடியோகிந்த ஹிந்தின வீடியோதல்லி நானு உத்தமவாத தைவபக்தியில் உத்தமராதவர் யாரு அன்னோதர் பக்கே ஒன்று பாகவதத வாக்கியவன் ஹேளி ஹீகே ஹேளிதே. உத்தம பக்தனாதவனு தன்னல்லி ಮತ್ತು ಎಲ್ಲ ಜೀವಗಳು ಎಲ್ಲ ವಸ್ತುಗಳಲ್ಲಿಯೋ ಚರಾಚರ ವಸ್ತುಗಳಲ್ಲಿಯೋ ಆತ್ಮ ಸಾಕ್ಷಿಯಾದ ಆತ್ಮವನ್ನು ಎಲ್ಲದರಲ್ಲಿಯೋ ತನ್ನಲ್ಲಿಯೇ ಇರುವಂಥ ಆತ್ಮವಸ್ತುವನ್ನು ಎಲ್ಲದರಲ್ಲಿಯೂ ಒಂದೇ ಅಂತ ಕಾಣ್ತಾನೆ, ಅನುಭವಿಸ್ತಾನೆ, ಅನುಭೂತಿಯನ್ನು ಹೊಂದಿರ್ತಾನೆ ಅಂತ ಹೇಳಿದ್ದೆ. ಇದೇ ಅಭಿಪ್ರಾಯವನ್ನು ಸಮರ್ಥಿಸುವ ಹಾಗೆ ಈಶೋಪನಿಷತ್ತಿನಲ್ಲಿ ಒಂದು ವಾಕ್ಯವಿದೆ, ಅದು ಹೀಗಿದೆ: ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹ ಕಹ ಶೋಕಃ ಏಕತ್ವ ಅನುಪಶ್ಯತಃ ಅಂತ ಈ ವಾಕ್ಯ ಹೇಳುತ್ತೆ. ಅದೇ ಅರ್ಥವೇ. ಈತನೂ ಅಷ್ಟೇ, ಎಲ್ಲ ವಿಧದಲ್ಲಿಯೂ ಆತ್ಮವಾದ ಒಂದೇ ಆತ್ಮವಸ್ತುವನ್ನು ಎಲ್ಲದರಲ್ಲಿಯೂ ಕಾಣ್ತಾನೆ. ಈಗ ಈತನಿಗೆ, ಇವನು ಜೀವನ್ಮುಕ್ತ, ಇವನಿಗೆ ಯಾವ ಮೋಹವಾಗಲಿ ಯಾವ ಶೋಕವಾಗಲು ಯಾವ ಶೋಕವೂ ಇರುವುದಿಲ್ಲ. ಇವನೇ ಉತ್ತಮ ಭಕ್ತನು, ಜ್ಞಾನಿ. ಇವನೇ ಜ್ಞಾನಿ, ಉತ್ತಮ ಭಕ್ತನು ಅಂತ ಈ ವಾಕ್ಯದ ಅರ್ಥ. ಇದು ಅತ್ಯುತ್ತಮ ಭಕ್ತರ ಒಂದು ವೈಶಿಷ್ಟ್ಯವನ್ನು ಹೇಳಿದೆ. ಹಾಗಾದರೆ ಮಧ್ಯಮ ವರ್ಗದ ಭಕ್ತರು ಇದ್ದಾರೆಯೇ ಅಂತಂದರೆ, ಹೌದು ಇದ್ದಾರೆ. ಹಾಗಾದರೆ ಅವರ ಗುಣಗಳು ಹೇಗಿರುತ್ತವೆ ಅಂತಂದರೆ, ಈ ಮಧ್ಯಮ ವರ್ಗದ ಭಕ್ತರಲ್ಲೂ ಈ ಗುಣಗಳು ಇರ್ತವೆ. ಏನು ಅಂತಂದರೆ, ಪ್ರೇಮ, ಮೈತ್ರಿ, ಕೃತ, ಉಪೇಕ್ಷ, ಈ ನಾಲ್ಕು ಗುಣಗಳು ಇರುತ್ತವೆ. ಅಂದರೆ ಇವರು ಭಗವಂತನಲ್ಲಿ ಅತಿಯಾದ ಪ್ರೀತಿ, ಅಂದರೆ ಅಷ್ಟು ಹೇಳೋಕ್ಕೆ ಸಾಧ್ಯವಿಲ್ಲ ಅದು, ಅಂತಹ ಪ್ರೀತಿಯನ್ನು ಹೊಂದಿರ್ತಾರೆ. ಮತ್ತು ಮೈತ್ರಿ, ಯಾರಲ್ಲಿ ಮೈತ್ರಿ? ಭಗವದ್ಭಕ್ತರಲ್ಲಿ, ಸಂತರಗಳಲ್ಲಿ ಇವರಲ್ಲಿ ಮೈತ್ರಿಯನ್ನು ಹೊಂದಿರ್ತಾರೆ. ಇವರ ಕೃಪೆ ಯಾರಲ್ಲಿರುತ್ತೆ ಅಂದರೆ, ಭಗವದ್ಭಕ್ತರು ಇರ್ತಾರೆ, ಅವರು ಇನ್ನೂ ತಾವು ಮೇಲಕ್ಕೆ ಭಕ್ತಿಯಲ್ಲಿ ಉನ್ನತ ಪದವಿಯನ್ನು ಮೇಲಕ್ಕೆ ಮೆಟ್ಟಲು ಏರಬೇಕು ಅಂತ ಇರೋವರಿಗೆ, ಅವರಿಗೆ ಯಾವ ವಿಷಯಗಳನ್ನು ಹೇಳಿ ಅವರನ್ನು ಮೇಲಕ್ಕೆ ತರಬೇಕೋ ಅಂಥ ವಿಷಯಗಳನ್ನು ಕೃಪೆಯಿಂದ ಹೇಳಿ ಅವರನ್ನು ಮೇಲಕ್ಕೆ ಉದ್ಧರಿಸ್ತಾರೆ. ಹಾಗಾದರೆ ಇವರು ಉಪೇಕ್ಷೆ ಯಾರನ್ನು ಮಾಡ್ತಾರೆ ಅಂತಂದರೆ, ಭಗವದ್ಭಕ್ತರಲ್ಲಿ ಆಸೆ ಇಲ್ಲದವರು, ಭಗವದ್ಭಕ್ತಿ ಅಂದರೆ ಬೇಡ ಅನ್ನೋರು, ತಿರಸ್ಕರಿಸುವವರು, ಇವರಲ್ಲಿ ಇವರು ಉಪೇಕ್ಷೆಯನ್ನು ಅನುಸರಿಸ್ತಾರೆ. ಅವರು ಹತ್ತಿರಕ್ಕೆ ಬರತಕ್ಕವರಲ್ಲ ಅಂತ ಕನ್ಸಿಡರ್ ಮಾಡಿ ಈ ಥರ ಮಧ್ಯಮ ವರ್ಗದ ಭಕ್ತರು ಇರ್ತಾರೆ. ಅವರ ಗುಣಗಳು ಹೀಗಿರ್ತವೆ. ಹಾಗಾದರೆ ಇನ್ನೂ ಭಕ್ತರು ಇದ್ದಾರೆಯೇ ಅಂತಂದರೆ, ಇದ್ದಾರೆ, ಇನ್ನೂ ಒಂದು ತರಹ ಭಕ್ತರು ಇದ್ದಾರೆ. ಅವರು ಹೇಗೆ ಇರ್ತಾರೆ ಅಂತಂದರೆ, ಅವರದು ಇಷ್ಟೇ, ಅರ್ಚಾರೂಪದಲ್ಲಿರುವ ಭಗವಂತನನ್ನು ಪೂಜೆ ಮಾಡ್ತಾರೆ, ದರ್ಶನ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ಪೂಜಿಸಿ ನಮಸ್ಕಾರ ಮಾಡಿ ಏನು ಮಾಡಬೇಕು ಅಷ್ಟು ಮಾತ್ರ ಭಕ್ತಿಯನ್ನು ತೋರಿಸಿ ಬಂದುಬಿಡ್ತಾರೆ. ಇವರಿಗೆ ಒಂದು ಕಥಾ ಸತ್ಸಂಗದಲ್ಲಿ ಆಗಲಿ, ಕಥಾ ಕಾಲಕ್ಷೇಪದಲ್ಲಿ ಆಗಲಿ, ಬೇರೆ ತರಹ ಯಾವ ಒಂದು ವಿಧವಾದ ಸಂಪರ್ಕವೂ ಇರುವುದಿಲ್ಲ. ಇಷ್ಟಕ್ಕೆ ಮಾತ್ರ ಇವರು ಸೀಮಿತರಾಗಿರ್ತಾರೆ. ಇಂತಹ ಇವರ ಭಕ್ತಿಯನ್ನು ಪ್ರಾಕೃತ ಭಕ್ತಿ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಗೆ ಮುಂದೆ ಹೋಗೋಣ. ತಿರುಜ್ಞಾನ ಸಂಬಂಧರವರು ತಿರುಚೆಂಗಾಟಾಂಗುಡಿಯಿಂದ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಮುಂದಕ್ಕೆ ಪ್ರಯಾಣ ಮಾಡುವಾಗ ತಿರುಕ್ಕಡವೂರ್ ಅನ್ನುವ ಊರಿಗೆ ಬರ್ತಾರೆ. ಅಲ್ಲಿ ಕುಂಗಿಲಿ ಕಲೆಯ ನಾಯನಾರ್ ಅನ್ನುವ ನಾಯನಾರನ್ನು ನೋಡ್ತಾರೆ. ಇವರ ಚರಿತ್ರೆ ನಾವು ಆವಾಗಲೇ ಹಿಂದೆ ಹೇಳಿದ್ದೀನಿ. ಈ ಕುಂಗಳಿಯ ಕಲೆಯ ನಾಯನಾರವರು ಸಾಂಬ್ರಾಣಿ ಪರಮಾತ್ಮನಿಗೆ ಸಮರ್ಪಿಸಿ, ಅದು ಕುಂಗಿಲಿ ಎನ್ನುವುದು ಒಂದು ವಿಶೇಷವಾದ ಸಾಮ್ರಾಣಿ, ಆ ಧೂಪದಿಂದ ಪರಮಾತ್ಮನನ್ನು ಪೂಜೆ ಮಾಡಿ ಮಾಡಿ ಅವರ ಸಾನ್ನಿಧ್ಯವನ್ನು ಪಡೆದವರು. ಇವರ ಚರಿತ್ರೆಯನ್ನು ಬೇರೆ ನಾನು ಹೇಳಿದ್ದೀನಿ, ಅಲ್ಲಿ ತಾವು ಎಲ್ಲ ನೋಡಬಹುದು. ಇವರನ್ನು ತಿರುಕ್ಕಡವೂರಿನಲ್ಲಿ ಸಂಧಿಸಿ ಅವರನ್ನು ಸ್ತುತಿಸಿ ಅವರ ವಿಷಯದಲ್ಲಿ ಪದಿಹವನ್ನು ಹಾಡಿ ಹೊಗಳ್ತಾರೆ. ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳೂರನ್ನು ಊರಿಗೆ ಬರ್ತಾರೆ. ಪುಗಳೂರಿನಲ್ಲಿ ಮುರುಘನಾಯನಾರನವರು ಮತ್ತೊಬ್ಬರು ನಾಯನಾರವರು ಇರ್ತಾರೆ. ಅವರು ಎಂಥ ಅವರು ಅಂತಂದರೆ, ಭಗವಂತನನ್ನು ಒಳ್ಳೆಯ ಹೂವುಗಳಿಂದ ಪೂಜಿಸಿ ಭಗವಂತನ ಸಾನ್ನಿಧ್ಯವನ್ನು ಪಡೆದವರು. ಇವರ ಚರಿತ್ರೆಯನ್ನು ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಹೀಗೆ ಅವರನ್ನು ಸಂಧಿಸಿ ಅವರ ವಿಷಯದಲ್ಲಿಯೂ ಪದಿಹವನ್ನು ರಚಿಸಿ ಹೊಗಳಿ ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳರ್ನಲ್ಲಿ ಯಾರಿದ್ದಾರೆ, ನಮ್ಮ ತಿರುನಾವುಕ್ಕರ್ಸರ್ ಇದ್ದಾರೆ. ತಿರುನಾವುಕ್ಕರ್ಸರ್ ಅಥವಾ ಅಪ್ಪರ್ ಒಬ್ಬರೇ ಅವರನ್ನು ಬಂದು ಭೇಟಿಯಾಗ್ತಾರೆ. ಇದು ನಾನು ಇನ್ನು ಮುಂದೆ ಹೇಳುವ ವಿಷಯವೆಲ್ಲ, ಅನೇಕ ವಿಷಯಗಳನ್ನು ನಾನು ತಿರುನಾವುಕ್ಕರ್ಸರ್ ಅವರ ಚರಿತ್ರೆಯನ್ನು ಹೇಳುವಾಗ ಹೇಳಿದ್ದೀನಿ. ಆದ್ದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ವಿಷಯಗಳನ್ನು ಟಚ್ ಮಾಡಿಕೊಂಡು ಮುಂದಕ್ಕೆ ಹೊರಟು ಹೋಗ್ತೀನಿ. ತಿರುಪ್ಪುಗುಳರ್ನಲ್ಲಿ ಇವರು ಮುರುಘನಾಯನಾರವರ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಇರ್ತಾರೆ. ಆವಾಗ ಇವರು ಕೇಳ್ತಾರೆ, ನಾನು ಇಷ್ಟು ಊರೆಲ್ಲ ಹೋಗಿಬಿಟ್ಟು ಬಂದೆ. ತಿರುನಾವುಕರ್ಸರಿಗೆ ಕೇಳ್ತಾರೆ, ನೀವು ಏನೇನು ಎಲ್ಲಿ ಹೋಗಿದ್ರಿ, ಏನೇನು ಮಾಡಿದ್ರಿ, ಯಾರ ದರ್ಶನ ಪಡೆದ್ರಿ ಅಂತ ಎಲ್ಲ ಕೇಳಿ ವಿಚಾರಿಸ್ತಾರೆ. ಆಗ ನಮ್ಮ ತಿರುನಾವುಕರ್ಸರು ಹೇಳ್ತಾರೆ, ಅಪ್ಪ ನಾನು ತಿರುವಯ್ಯಾರಿಗೆ ಹೋಗಿದ್ದೆ, ತಿರುವಾರೂರಿಗೆ ಹೋಗಿದ್ದೆ. ಆ ತಿರುವಾರೂರಿಗೆ ಯಾವಾಗ ಹೋಗಿದ್ದರೆ ಆರಿದ್ರ ದರ್ಶನ ಆ ಟೈಮ್ನಲ್ಲಿ ಹೋಗಿದ್ದೆ. ಅಲ್ಲಿ ಬಹಳ ಉತ್ಸವ ನಡೆಯುತ್ತೆ, ಆರಿದ್ರ ದರ್ಶನ ಬಹಳ ಸಂಭ್ರಮದಿಂದ. ತಿರುವಾರೂರಿನ ವ್ರತ ಜಗತ್ಪ್ರಖ್ಯಾತವಾದದ್ದು. ಅಂಥ ಸಮಯದಲ್ಲಿ ಹೋದೆ, ಅದೇನು ಸಂಭ್ರಮ, ದೇವರ ಒಂದು ಸೌಂದರ್ಯ ವೈಭವ ಏನು ಅಂತ ಹೇಳೋದು ಪದಗಳಿಂದ ಮಾತುಗಳಿಂದ ಹೇಳೋಕ್ಕೆ ಸಾಧ್ಯವಿಲ್ಲ. ಅಂಥ ಸೊಗಸು ಭಗವಂತನ ಸೌಂದರ್ಯ ಅಷ್ಟು ಚೆನ್ನಾಗಿದೆ, ಅಲ್ಲಿಂದ ಬಿಟ್ಟು ಬರೋಕ್ಕಾಗೋದಿಲ್ಲ, ಅಂಥ ಸೌಂದರ್ಯ ಸೊಬಗು ಆ ದೇವರದು ಅಂತ ಹೇಳಿದ್ರು. ಇದನ್ನು ಕೇಳ್ತಾ ಇದ್ದಾಗೆ ಇವರಿಗೆ ಭಗವಂತನ ನೋಡಬೇಕು, ತಿರುವಾರೂರಿಗೆ ಹೋಗಿ ತಕ್ಷಣ ದರ್ಶನ ಮಾಡಬೇಕು ಅನ್ನೋ ಆಸೆ ಬಂದ್ಬಿಡ್ತು ತಿರುಜ್ಞಾನ ಸಂಬಂಧರಿಗೆ. ಹಾಗಾದರೆ ತಿರುನಾವುಕರ್ಸರೇ ನೀವು ಇಲ್ಲೇ ಇರಿ, ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀನಿ. ತಕ್ಷಣ ಹೊರಟೇ ಬಿಟ್ಟರು, ಓಡಿ ಹೋಗ್ಬಿಟ್ರು. ಓಡಿ ಹೋಗಿ ತಿರುವಾರೂರಿಗೆ ಬರ್ತಾ ಇದ್ದಾರೆ. ಎಲ್ಲಿಯಲ್ಲಿಯೇ ಆ ಊರಿನ ಎಲ್ಲೆಯಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಪದಿಹವನ್ನು ಹಾಡ್ತಾರೆ. ಮುಂದೆ ಹೋಗಿ ಗೋಪುರವನ್ನು ನೋಡ್ತಾರೆ, ತನ್ಮಯರಾಗಿ ಭಗವಂತನಲ್ಲಿ ತನ್ಮಯರಾಗಿ ಪದಿಹವನ್ನು ರಚಿಸಿ ಹಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಈ ಥರ ಉನ್ಮತ್ತರಾಗಿದ್ದಾರೆ ಅವರಿಗೆ. ಆ ಭಕ್ತಿಯೆಲ್ಲ ನಾವು ಹೇಳೋಕ್ಕೆ ಸಾಧ್ಯವಿಲ್ಲ. ಆ ಭಕ್ತಿ ನಮಗೆ ಯಾರಿಗೂ ಆ ಥರ ಇಲ್ಲ ಅಂತ ಗೊತ್ತು ನನಗೆ. ಇರೋರು ತೋರಿಸ್ಕೊಳ್ಳೋದಿಲ್ಲ, ಅಂಥ ಭಕ್ತಿ ಇರೋರು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಹೀಗೆ ಅವರು ದೇವಸ್ಥಾನದ ಒಳಕ್ಕೆ ಬರ್ತಾರೆ. ಬಾಗಿಲಿಗೆ ಬಂದಾಗ ನಾನು ಕೆಲವು ವಿಷಯಗಳನ್ನು ಈ ತಿರುವಾರೂರಿನ ಭಗವಂತನ ಬಗ್ಗೆ ಹೇಳಬೇಕಾಗತ್ತೆ. ಏನು ಈ ಸ್ಥಳ ಪುರಾಣ ಅಂತಂದರೆ, ಮುಚುಕುಂದ ಚಕ್ರವರ್ತಿ ಅನ್ನೋರು ಒಬ್ಬರು. ಇವರು ಹೇಗೆ ಮುಚುಕುಂದ ಚಕ್ರವರ್ತಿ ಆದರು ಅಂದರೆ, ಕೈಲಾಸದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಒಂದು ಬಿಲ್ವದ ಮರದ ಕೆಳಗಡೆ ಕೂತ್ಕೊಂಡು ಏನೋ ಪಾಪ ಅವರವ್ರ ಕಷ್ಟ ಸುಖ ಹೇಳ್ಕೊಳ್ತಾ ಇದ್ದಾರೆ. ಅದು ಬಿಲ್ವದ ಮರದ ಕೆಳಗಡೆ. ಮೇಲ್ಗಡೆ ಒಂದು ಕೋತಿ, ಮರದ ಮೇಲ್ಗಡೆ ಒಂದು ಕೋತಿ. ಇಲ್ಲಿ ಕೆಳ ಕೂತಿರೋದು ಪರಮೇಶ್ವರ ಪಾರ್ವತಿ ಅನ್ನೋದು ಅದಕ್ಕೇನು ಗೊತ್ತಿಲ್ಲ. ಆದರೆ ಅದು ಕೋತಿ ಚೇಷ್ಟೆ ಕಪಿ ಚೇಷ್ಟೆ ಮಾಡೋದು ಗೊತ್ತಿದೆಯಲ್ಲ. ಒಂದೊಂದಾಗಿ ಎರಡೆರಡಾಗಿ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗೆ ಹಾಕ್ತಾ ಇದೆ. ಅದಕ್ಕೆ ಏನೂ ಗೊತ್ತಿಲ್ಲ, ಆದರೆ ಕಪಿ ಚೇಷ್ಟೆ ಅದು ಮಾಡ್ತಾ ಇದೆ. ಇಲ್ಲಿ ಪರಮೇಶ್ವರನು ಮತ್ತು ಪಾರ್ವತಿ ಇಬ್ಬರು ನೋಡಿದ್ರು ಪರಮೇಶ್ವರನ ಮೇಲೆ. ಇದೇನು ಎಲೆಗಳು ಇಲ್ಲಿಂದ ಬೀಳ್ತಾ ಇವೆಲ್ಲ, ಹೇಗೆ ಬೀಳ್ತಾ ಇವೆ ಅಂತ ಮೇಲೆ ಕಣ್ಣೆತ್ತಿ ಹೀಗೆ ನೋಡಿದ್ರು. ನೋಡಿದ್ರೆ ಮೇಲೆ ಕೋತಿ ಕೂತು ಈ ಚೇಷ್ಟೆ ಮಾಡ್ತಾ ಇದ್ದಾರೆ. ಭಗವಂತನ ದೃಷ್ಟಿ ಆ ಕೋತಿ ಮೇಲೆ ಬಿದ್ದ ತಕ್ಷಣವೇ ಅದಕ್ಕೆ ಜ್ಞಾನೋದಯ ಆಯಿತು, ಜ್ಞಾನೋದಯ ಉಂಟಾಯಿತು. ಜ್ಞಾನೋದಯ ಆದ ಕೂಡಲೇ ಅದು ಏನು ಮಾಡ್ತು, ಮರದಿಂದ ಕೆಳಕ್ಕೆ ಧೂಮಿಕೆ ಪಾರ್ವತಿ ಪರಮೇಶ್ವರಿಗೆ ನಮಸ್ಕಾರ ಮಾಡ್ತು, ನೋಡಿ, ಪರಮೇಶ್ವರನ ದೃಷ್ಟಿ ಬಿದ್ದ ತಕ್ಷಣ ಎಂಥ ಪರಿವರ್ತನೆ ಆಯಿತು. ಕಪಿಚೇಷ್ಟೆ ಹೊರಟೋಯಿತು, ಜ್ಞಾನೋದಯವಾಯಿತು. ಪರಮೇಶ್ವರನಿಗೆ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿದಾಗ ಭಗವಂತನಿಗೆ ಬಹಳ ಪ್ರೀತಿಯುಂಟಾಯಿತು. ಹೀಗೆ ಹೇಳಿದರು ಪರಮಾತ್ಮ, ಅಂದರೆ ಪರಮಶಿವನು ಹೀಗೆ ಹೇಳಿದರು, ಅಪ್ಪ ನೀನು ತಿಳಿದೋ ತಿಳಿದೆಯೋ ತಿಳಿದೇನೆ ಒಂದು ಬಿಲ್ವದ ಎಲೆಗಳನ್ನು ನನ್ನ ಮೇಲೆ ಹಾಕಿ ಅರ್ಚನೆ ಮಾಡಿಬಿಟ್ಟಿದೆಯಾ, ನನಗೆ ನಿನ್ನ ಮೇಲೆ ನನಗೆ ಅತ್ಯಂತ ಪ್ರೀತಿಯಾಗಿದೆ, ನಿನ್ನನ್ನು ಮುಂದಿನ ಜನ್ಮದಲ್ಲಿ ಒಂದು ಚಕ್ರವರ್ತಿಯಾಗಿ ಮಾಡ್ತೀನಿ, ಅಂಥ ಜನ್ಮ ಕೊಡ್ತೀನಿ ಅಂತ ಹೇಳಿದರು. ಈ ಕೋತಿ ಜ್ಞಾನೋದಯವಾಗಿದೆ ಅಲ್ವಾ, ಭಗವಂತ ನನ್ನ ಕೇಳ್ತು, ಸರಿ ನೀವು ಚಕ್ರವರ್ತಿಯನ್ನೇನೋ ಮಾಡ್ತೀರಿ, ಆದರೆ ನನಗೆ ಈ ಜನ್ಮದ ಒಂದು ನೆನಪು ಇರುವಂತೆ ಮುಂದಿನ ಜನ್ಮದಲ್ಲಿ ಈ ನನ್ನ ಮುಖ ಅಲ್ಲಿರುವ ಹಾಗೆ, ಅಂದರೆ ಕಪಿ ಮುಖ ಇರಬೇಕು, ಆ ಥರ ನೀವು ಕರುಣಿಸಬೇಕು ಅಂತ ಕೇಳ್ಕೊಳ್ಳುತ್ತೆ. ಕೇಳ್ಕೊಂಡಾಗ ಭಗವಂತನು ತಪಸ್ಸು ತಥಾಸ್ತು ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಚಕ್ರವರ್ತಿಯಾಗೆ ಇರುವಂತೆ ಜನ್ಮ ಕೊಡ್ತಾರೆ. ಅವರೇ ಈ ಮುಚುಕುಂದ ಚಕ್ರವರ್ತಿ, ಅವರಿಗೆ ಮುಖ ಕಪಿಮುಖ. ಇವರು ಮಹಾ ತಪಸ್ವಿ, ಮುಚುಕುಂದ ಚಕ್ರವರ್ತಿ ಆದರಲ್ಲ ರಾಜ ಋಷಿ, ಮಹಾತಪಸ್ವಿ. ಇವರು ಏನು ಮಾಡಿದ್ರು, ತಮ್ಮ ತಪಶಕ್ತಿಯಿಂದ ದೈವಭಕ್ತಿಯಿಂದ ಬಹಳ ಒಳ್ಳೆಯ ಶಿವಭಕ್ತರಾಗಿಯೇ ಇದ್ದರು, ಎಲ್ಲ ಬಹಳ ಶಕ್ತಿಶಾಲಿಗಳು ಆಗಿದ್ದರು. ಈ ಇವರ ಸಹಾಯವನ್ನು ನಮ್ಮ ದೇವೇಂದ್ರ ಇಂದ್ರ ಇವರ ಸಹಾಯವನ್ನು ಬಯಸ್ತಾ, ಏನು ಅಂತಂದರೆ ದೇವೇಂದ್ರನು ರಾಕ್ಷಸರ ಮೇಲೆ ಯುದ್ಧ ಮಾಡಬೇಕಾದ ಸಂದರ್ಭ ಬಂತು. ಅವರಿಬ್ಬರಿಗೂ ಕಿತ್ತಾಟ ಇದ್ದೇ ಇತ್ತಲ್ಲ, ಒಂದು ಸಲ ಕಿತ್ತಾಟ ಬಂದಾಗ, ಯುದ್ಧ ಬಂದಾಗ, ಈ ಮುಚುಕುಂದ ಚಕ್ರವರ್ತಿಯನ್ನು ನೀವು ನನಗೆ ಸಹಾಯ ಮಾಡಿ ಯುದ್ಧದಲ್ಲಿ ಅಂತ ಹೇಳಿದರು. ಆಗ ಇವರು ಇಂದ್ರನ ಕೇಳ್ತಾನಲ್ಲ ಅಂತ ಹೋಗಿ ಸಹಾಯ ಮಾಡಿದ್ರು. ಇಂದ್ರ ಅಸುರರನ್ನೆಲ್ಲ ಸೋಲಿಸಿ ವಾಪಸ್ಸು ಬಂದ, ಜಯಶಾಲಿಯಾಗಿ ಬಂದ. ಈ ಜಯಕ್ಕೆ ಕಾರಣವಾದವರು ಈ ಮುಚುಕುಂದ ಚಕ್ರವರ್ತಿ ಅಂತ ಅಂದ್ಕೊಂಡು ಹೀಗೆ ಇಂದ್ರನು ಹೇಳ್ದ, ಸ್ವಾಮಿ ಮುಚುಕುಂದ ಚಕ್ರವರ್ತಿಗಳೇ, ನೀವು ನನಗೆ ಬಹಳ ದೊಡ್ಡ ಸಹಾಯ ಮಾಡಿದ್ದೀರಿ, ನಿಮಗೇನಾದರೂ ನಾನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ಏನು ಬೇಕಾದರೂ ಕೇಳಿ ಅಂತ ಇಂದ್ರ ಹೇಳ್ದ. ಅದಕ್ಕೆ ಅವರು ಹೇಳಿದ್ರು, ಮುಚುಕುಂದ ಚಕ್ರವರ್ತಿ ಹೇಳಿದ್ರು, ಅಪ್ಪ ನನ್ನನ್ನು ಈ ಒಂದು ಸೇವೆಗೆ ಉಪಯೋಗಿಸ್ಕೊಂಡಿದ್ದೇ ನನಗೆ ನೀವು ಕೊಟ್ಟದ್ದು ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ, ಅದರಿಂದ ಏನು ಬೇಡ ಅಂತ ನಮ್ರತೆಯಿಂದ ಹೇಳಿದರು. ಆದರೆ ದೇವೇಂದ್ರ ಬಿಡಲಿಲ್ಲ, ಇಲ್ಲ ಇಲ್ಲ ನನ್ನಿಂದ ನೀವು ಏನಾದರೂ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿದ. ಹಾಗಪ್ಪ ಸರಿ, ನೀನೆಲ್ಲ ಕೊಡೋಕ್ಕೆ ಶಕ್ತಿ ಇದೆ ನಿನಗೆ, ಆದರೆ ನಾನು ನಿನ್ನನ್ನು ಅದು ಇದು ಸಾಮಾನ್ಯವಾದ ಒಂದು ಯಾವ ಪದಾರ್ಥವನ್ನು ಕೇಳೋದಿಲ್ಲ, ಒಂದು ವಿಶೇಷವಾದ ಪದಾರ್ಥವನ್ನೇ ಕೇಳಬೇಕು ನಿನ್ನಿಂದ. ಏನು ಅಂತಂದರೆ, ನೀನು ನನಗೆ ಈಗ ಬಂದಾಗ ದೇವೇಂದ್ರನಾದ ನೀವು ನಿಮ್ಮ ಅರಮನೆಯೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದೀರಿ, ನಾನು ಬಹಳ ಸಂತೋಷಪಟ್ಟೆ. ಆಗ ಅಲ್ಲಿಂದ ಮುಂದಕ್ಕೆ ನೀವು ನಿಮ್ಮ ಪೂಜಾಗೃಹವನ್ನು ತೋರಿಸಿದ್ರಿ, ಅದಕ್ಕೂ ನನಗೆ ಬಹಳ ಸಂತೋಷವಾಯಿತು. ಅಲ್ಲಿ ನೀವು ಒಂದು ಸೋಮಾಸ್ಕಂದ ಮೂರ್ತಿಯನ್ನು ಕೂಡ ತೋರಿಸಿ ವಿವರಿಸಿದ್ರಿ, ಇದು ವಿಷ್ಣು ಸಾಕ್ಷಾತ್ತಾಗಿ ತನ್ನ ಹೃದಯದಲ್ಲಿ ಪರಮೇಶ್ವರನ ಸೋಮಸ್ಕಂದ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಪೂಜೆ ಮಾಡಿದ ಮೂರ್ತಿ, ಅದನ್ನು ವಿಷ್ಣು ಸಾಕ್ಷಾತ್ತಾಗಿ ನನಗೆ ಕೊಟ್ಟಿದ್ದಾರೆ, ಅದನ್ನೇ ನಾನು ಪೂಜಿಸ್ತಾ ಇದ್ದೀನಿ ಅಂತ ಕೂಡ ತಾವು ಹೇಳಿದಿರಿ. ಹೌದು ಹೌದು, ನಾನು ಹೇಳಿದ್ದು ಉಂಟು ಅಂತಂದರು. ಅದನ್ನು ನನಗೆ ಕೊಡಿ, ಆಯಿತು ಮುಗಿದು ಹೋಯಿತು ಕತೆ. ಅದನ್ನು ಕೇಳಿಬಿಟ್ರು, ಅದನ್ನು ಕೇಳಿದೇನು, ತಾನು ಪೂಜೆ ಮಾಡ್ತಾ ಇರತಕ್ಕಂಥ ಮೂರ್ತಿಯನ್ನು ಕೊಡು ಅಂತಂದರೆ ತನ್ನ ಪ್ರಾಣವನ್ನೇ ಕೇಳಿದ ಹಾಗೆ ಆಗಿಬಿಡ್ತು ದೇವೇಂದ್ರನಿಗೆ. ಏನಪ್ಪ ಮಾಡೋದು, ಹೋಗಿ ಹೋಗಿ ಹೀಗೆ ಸಿಕ್ಕಾಕೊಂಡಲ್ಲ, ಅಷ್ಟಕ್ಕೆ ಬಿಟ್ಟಿದ್ದರೆ ಚೆನ್ನಾಗಿತ್ತೋ ಏನೋ, ಈ ಥರ ಸಿಕ್ಕಾಕೊಂಡಲ್ಲ ಅಂತ ಹೇಳಿ, ಆಯಿತು ಸ್ವಲ್ಪ ಸಮಯದಂತರ ನೋಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ತಕ್ಷಣವೇ ವಿಶ್ವಕರ್ಮನನ್ನು ಕರೆತಂದು. ವಿಶ್ವಕರ್ಮ ಯಾರು ಅಂತಂದರೆ ದೇವಲೋಕದ ಒಬ್ಬ ಆರ್ಕಿಟೆಕ್ಟ್, ವೆರಿ ಎಕ್ಸ್ಪರ್ಟ್ ಇಂಜಿನಿಯರ್. ಬಂದರು, ಏನಪ್ಪ ದೇವೇಂದ್ರ ಏನಾಗಬೇಕು ನನ್ನಿಂದ ಅಂತ ಕೇಳಿದ್ರೆ, ಈ ವಿಗ್ರಹ ಇದೆಯಲ್ಲ, ಈ ಸೋಮಾಸ್ಕಂದ ಮೂರ್ತಿ ಇದೆಯಲ್ಲ, ಇದೇ ತರಹ 6 ಮೂರ್ತಿಗಳನ್ನು ನೀನು ತಕ್ಷಣವೇ ತಯಾರಿಸ್ಕೊಡು, ಸ್ವಲ್ಪವೂ ವ್ಯತ್ಯಾಸ ಇರಬಾರ್ದು, ಈ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ತಿಳಿಬಾರ್ದು, ಆ ರೀತಿ ತಯಾರಿಸ್ಕೊಡು ಅಂತಂದರು. ವಿಶ್ವಕರ್ಮ ಎಕ್ಸ್ಪರ್ಟ್ ಅಲ್ವೇ, ತಕ್ಷಣವೇ ಆರು ಮೂರ್ತಿಗಳು ತಯಾರಾದವು, ಎಲ್ಲ ತದ್ರೂಪಾಗಿದೆ, ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ತಿಳಿಯದ ಹಾಗೆ ಇದಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇವಾಗ ನಮ್ಮ ಮುಚುಕುಂದ ಚಕ್ರವರ್ತಿಯನ್ನು ಇಂದ ಕರೆಸಿದ, ನೋಡಿಪ್ಪ ನೀವು ಕೇಳಿದ ವಿಗ್ರಹ ಇದರಲ್ಲಿದೆ, ಒಟ್ಟು ಏಳು ವಿಗ್ರಹಗಳಿದೆ, ಆರು ಪ್ಲಸ್ ಒಂದು, ನಿಮ್ಮದು ಯಾವುದು ವಿಗ್ರಹ ನೀವೇ ನೋಡಿ. ಅವ್ರಿಗೆ ಗೊತ್ತಾಯಿತು, ಓಹೋ ನಮ್ಮನ್ನು ಮೋಸ ಮಾಡೋಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ನೋಡಿ.

ಪ್ಲಸ್ ಒಂದು ಏಳು ವಿಗ್ರಹಗಳನ್ನು ತಗೊಂಡು ಬಂದಾಯಿತು. ಈ ವಿಗ್ರಹಗಳಿಗೆ ಸಪ್ತವಿಟಂಗ ಮೂರ್ತಿಗಳು ಅಂತ ಹೆಸರು. ಸಪ್ತವಿಟಂಗ ಮೂರ್ತಿಗಳು, ವಿಟಂಗ ಮೂರ್ತಿ ಅಂತಂದರೆ ಏನು ಅಂತಂದರೆ ಉದ್ಭವವಾಗಿರುವ ಸ್ವಯಂಭೂ ಮೂರ್ತಿಗಳು ಅಂತ ಹೆಸರು. ವಿಟಂಗ ಅಂದರೆ ಉಳಿ, ಈ ಸುತ್ತಿಗೆ ಇದ್ರೆ ಏಟು ಯಾವುದು ಬೀಳಿದೆ, ಸ್ವಯಂಭೂವಾಗಿರುವ ಮೂರ್ತಿಗಳು ಅಂತ ಹೇಳಿ ಅರ್ಥ. ಈ ವಿಟಂಗ ಮೂರ್ತಿಗಳು ಸಪ್ತ ವಿಟಂಗ ಏಳಾಯ್ತಲ್ಲ. ಇದು ಇಲ್ಲಿ ಮುಂದೆ ಏನಾಯಿತು ಅಂತಂದರೆ, ಈ ಮುಚುಕುಂದ ಚಕ್ರವರ್ತಿಗಳು ಈ ಏಳು ಮೂರ್ತಿಗಳನ್ನು ಹೀಗೆ ಒಂದೊಂದು ಊರಿನಲ್ಲಿಯೂ ಸ್ಥಾಪಿಸಿದರು. ಮೊದಲನೆಯದು ಒರಿಜಿನಲ್ ಇದೆಯಲ್ಲ, ಅದನ್ನು ತಿರುವಾರೂರಿನಲ್ಲಿ ಸ್ಥಾಪಿಸಿದರು. ಆ ಮೂರ್ತಿಯೇನೇ ತ್ಯಾಗೇಶ ಸ್ವಾಮಿ ಅಥವಾ ತ್ಯಾಗರಾಜಸ್ವಾಮಿ. ಇದನ್ನು ತಿರುವಾರೂರಿನಲ್ಲಿ ವೀರಿ ವಿಟಂಗಸ್ವಾಮಿ ಅಂತ ಕರೀತಾರೆ. ಅಲ್ಲಿ ಆ ಸ್ವಾಮಿ ಹೇಗಿದೆ ಅಂತಂದರೆ ಅಜಪಾ ನಟನ ಮೂರ್ತಿಯಾಗಿದೆ. ಅದು ಒಂದು ನಟನದ ಶೈಲಿ. ಎರಡನೇ ಮೂರ್ತಿ ಬಂದು ತಿರುನಲ್ಲಾರ್ನಲ್ಲಿ ನಾಗವಿಟಂಗಸ್ವಾಮಿ ಅಂತ ಪ್ರತಿಷ್ಠೆಯಾಗಿದೆ. ಇಲ್ಲಿ ಉನ್ಮತ್ತ ನಟನ ಮೂರ್ತಿ ಅಂದರೆ ಆ ಸ್ವಾಮಿ ಉನ್ಮತ್ತನಾಗಿ ನರ್ತನ ಮಾಡ್ತಾನೆ ಅಂತ ಅರ್ಥ. ಮೂರನೆಯ ಮೂರ್ತಿ ನಾಗಪಟ್ಟಿಣದ ಕಾರಾಂಗುಣಂ ಅನ್ನೋ ಜಾಗದಲ್ಲಿ ಸುಂದರ ವಿಟಂಗಸ್ವಾಮಿ ಅಂತ ಸ್ಥಾಪಿತವಾಗಿದೆ. ಇಲ್ಲಿ ಸ್ವಾಮಿಯು ತರಂಗನಟನ ರೂಪದಲ್ಲಿ ದರ್ಶನ ಕೊಡ್ತಾರೆ. ನಾಲ್ಕನೆಯದು ಮುಂದಿನದು ತಿರುಕಾರಾಯಿಲ್ ಅನ್ನೋ ಜಾಗದಲ್ಲಿ ಆದಿವಿಟಂಗಸ್ವಾಮಿ, ಇಲ್ಲಿ ಕುಕ್ಕುಟ ನಟನ ಅಂದರೆ ಕೋಳಿ ಡ್ಯಾನ್ಸ್ ಮಾಡೋ ಥರ ಒಂದು ದರ್ಶನ ಅಂತ. ಮುಂದಿನ ವಿಟಂಗಸ್ವಾಮಿ ಯಾವುದು ಅಂದರೆ ತಿರುಕುರೆಲಿ ಅನ್ನುವ ಊರಿನಲ್ಲಿ ಅವನಿ ವಿಟಂಗಸ್ವಾಮಿ ಅಂತ ಇಲ್ಲಿ ಭೃಂಗ ನಟನ ಕೊಡ್ತಾ ಇರೋದು. ಮುಂದಿನದು ತಿರುವಾಯ್ಮೂರ್, ಅಲ್ಲಿ ನೀಲವಿಟಂಗಸ್ವಾಮಿ, ಇಲ್ಲಿ ಕಮಲ ನರ್ತನ. ಸ್ವಾಮಿ ಕಮಲ ಹೀಗೆ ಹೇಗೆ ಆಡುತ್ತಲ್ಲ ಇದರಲ್ಲಿ ಸರೋವರದಲ್ಲಿ, ಆ ಥರ ಅಂತ ಇಟ್ಕೊಳ್ಳೋಣ. ಕೊನೆಯದಾಗಿ ವೇದಾರಣ್ಯಂನಲ್ಲಿ ಭುವನಿ ವಿಟಂಗಸ್ವಾಮಿ, ಇಲ್ಲಿ ಹಂಸ ನಟನ ಅಂತ. ಈ ಥರ ಏಳು ವಿಟಂಗಸ್ವಾಮಿಗಳು ಪ್ರತಿಷ್ಠೆಯಾದವು. ಈ ನಮ್ಮ ತಿರುವಾರೂರಿನಲ್ಲಿ ಸ್ಥಾಪಿತವಾಗಿರುವ ಸ್ವಾಮಿಯೇ ವೀಧಿ ವಿಟಂಗಸ್ವಾಮಿ, ಅಜಪಾ ನಟನ ಮೂರ್ತಿ. ಇವರೇ ತ್ಯಾಗೇಶ ಅಥವಾ ತ್ಯಾಗರಾಜ ಸ್ವಾಮಿ. ಇವರ ಸೌಂದರ್ಯ ಬಹಳ ಬಹಳ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಥರ ಈ ಸ್ವಾಮಿಯನ್ನು ಇವರು ನೋಡಿ ಹುಚ್ಚುಚ್ಚಾಗಿ ಪದಿಗಗಳು ಹಾಡ್ತಾ ಇದ್ದಾರೆ ನಮ್ಮ ತಿರುಜ್ಞಾನ ಸಂಬಂಧರವರು. ಇದು ಈ ಊರಿನ ಚರಿತ್ರೆ ಬಗ್ಗೆ ಆಯಿತು. ಪ್ರತಿನಿತ್ಯ ಇಲ್ಲಿ ಬರೋದು, ಈ ಥರ ದೇವರನ್ನು ಪ್ರಾರ್ಥಿಸೋದು, ಪದ್ಯಗಳು ಹಾಡೋದು ಹೀಗೆ ಸ್ವಾಮಿಯಲ್ಲಿ ಮೈ ಮರೆತುಬಿಟ್ಟಿದ್ದಾರೆ ಯಾರು, ತಿರುಜ್ಞಾನ ಸಂಬಂಧರು. ಕೊನೆಗೆ ಜ್ಞಾಪಕವಾಯಿತು, ನಾನು ಹೇಳಿಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ನಮ್ಮ ತಿರುನಾವುಕರಸರಿಗೆ, ಇಲ್ಲೇ ಇರಿ ನಾನು ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಲ್ಲ ಅಂತ ಒಂದು ದಿವಸ ಜ್ಞಾಪಕವಾಯಿತು. ಇವರಿಗೆ ಈ ಊರು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ, ಈ ಸ್ವಾಮಿಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಆದರೆ ಅವರು ನನಗೋಸ್ಕರ ಕಾಯ್ತಾ ಇದ್ದಾರಲ್ಲ ತಿರುನಾವುಕರ ಸರ್, ಹೋಗಲೇಬೇಕು ಅಂತ ಹೇಳಿ ಮನಸ್ಸಿಲ್ಲದೆ ಅರ್ಧ ಮನಸ್ಸಿನಿಂದ ತಿರುಪ್ಪುಗಳವರಿಗೆ ಬಂದರು. ನಾನು ಇಲ್ಲಿ ಹೇಳೋ ವಿಚಾರಗಳೆಲ್ಲ ತಿರುನಾವುಕರ ಸರ್ ಚರಿತ್ರೆಯಲ್ಲಿ ಹೇಳೇ ಇದ್ದೀನಿ. ಆದ್ದರಿಂದ ಮುಂದಕ್ಕೆ ನಾನು ಸುಮ್ಮನೆ ಟಚ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿಂದ ಮುಂದಕ್ಕೆ ಇವರಿಬ್ಬರು ಅಂದರೆ ತಿರುನಾವುಕರ ಸರ್ ಮತ್ತು ತಿರುಜ್ಞಾನ ಸಂಬಂಧರ್, ಇಲ್ಲಿಂದ ಮುಂದೆ ಇಬ್ಬರು ಮುಂದಕ್ಕೆ ಎಲ್ಲಿಗೆ ಪ್ರಯಾಣ ಮಾಡ್ತಾರೆ ಅಂದರೆ ತಿರುವೀಜಿ ಮಿಜಲೈ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ನಡೆದದ್ದು ಅಲ್ಲಿ ಇವರು ಬಂದಾಗ ಬಹಳ ಕ್ಷಾಮ ಸಂಭವಿಸಿರುತ್ತೆ. ಜನಗಳೆಲ್ಲ ಊಟವಿಲ್ಲದೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಆಗ ಭಗವಂತನು ಏನು ಮಾಡ್ದ, ಇವರಿಬ್ಬರಿಗೂ ಒಂದೊಂದು ಚಿನ್ನದ ನಾಣ್ಯವನ್ನು ಈ ಕಡೆ ಮೆಟ್ಲ ಮೇಲೆ ಬಲಭಾಗದಲ್ಲಿ ಎಡಭಾಗದಲ್ಲಿ ದೇವಸ್ಥಾನದಲ್ಲಿ ಇಟ್ಟಿದ್ದು ಆ ಚರಿತ್ರೆಯಲ್ಲಿ ಹೇಳಿದ್ದೀನಿ. ಆ ನಾಣ್ಯಗಳ ಸಹಾಯದಿಂದ ಅವರು ಹೇಗೆ ಕ್ಷಾಮವನ್ನು ನಿವಾರಿಸಿ ಆ ಜನಗಳ ಕಷ್ಟವನ್ನು ನಿವಾರಿಸಿದರು ಅಂತ ಹೇಳಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಅವರು ತಿರುವೀಜಿ ಮಳೆಯಿಂದ ವೇದಾರಣ್ಯಂಗೆ ಹೋಗ್ತಾರೆ. ವೇದಾರಣ್ಯಂದಲ್ಲಿ ಅಲ್ಲಿ ಕೂಡ
ವೇದಗಳೇ ಒಂದು ಕಾಲಕ್ಕೆ ಬಂದು ದೇವಸ್ಥಾನ

ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದ. ಆ ದೇವಸ್ಥಾನದ ಬಾಗಿಲು ಹೇಗೆ ಮುಚ್ಚಿ ಹೋಗಿತ್ತು, ಆ ದೇವಸ್ಥಾನದ ಬಾಗಿಲನ್ನು ಇವರು ಇಬ್ಬರು ಒಬ್ಬರಾದ ಮೇಲೆ ಒಬ್ಬರು ಹೇಗೆ ಪದಿಗಗಳನ್ನು ಹಾಡಿ ದೇವಸ್ಥಾನದ ಬಾಗಿಲು ತಾವೇ ಹೇಗೆ ತೆಗೆದುಕೊಂಡುವು, ಮತ್ತು ಇವರು ಹಾಡಿದ್ರಿಂದಲೇ ಹೇಗೆ ಮುಚ್ಚಿಕೊಂಡುವು ಅನ್ನೋ ವಿಷಯಗಳನ್ನು ನಾನು ತಿರುನಾವಕ್ಕರ್ ಸರ್ ಅವರ ವಿಡಿಯೋದಲ್ಲಿ ವಿಷದವಾಗಿ ಹೇಳಿದ್ದೇನೆ. ಅದರಿಂದ ಇಷ್ಟು ಮಾತ್ರ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇವರು ವೇದಾರಣ್ಯದಲ್ಲಿ ಇದ್ದಾಗ ಒಂದು ಸಂದೇಶ ಬರುತ್ತೆ ಪಾಂಡ್ಯರಾಜನ ಕಡೆಯಿಂದ, ಅವರ ಮಂತ್ರಿ ಮತ್ತು ಅವರ ರಾಣಿ ಅವರ ಕಡೆಯಿಂದ ಒಂದು ಸಂದೇಶ ಬರುತ್ತೆ. ಇದನ್ನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಏನು ಅಂತಂದರೆ, ಆ ಪಾಂಡ್ಯರಾಜ್ಯದಲ್ಲಿ ಏನಾಗಿದೆ ಅಂತಂದರೆ, ಈ ಶೈವ ಮತವನ್ನು ದಮನ ಮಾಡಿ ಶ್ರಮಣರು ಸರ್ವಾಧಿಪತ್ಯವನ್ನು ಮಾಡ್ತಾ ಇದ್ದಾರೆ, ಎಲ್ಲ ದಮನ ಮಾಡಿ ಅಲ್ಲಿ ತಲೆ ಎತ್ತದ ಹಾಗೆ ಮಾಡ್ತಾ ಇದ್ದಾರೆ, ಇದರಿಂದ ನಮ್ಮನ್ನು ನೀವು ಉದ್ಧರಿಸಬೇಕು ಅಂತ ಒಂದು ರಹಸ್ಯವಾದ ಸಂದೇಶವು ಇವರಿಗೆ ತಲುಪತ್ತೆ. ತಲುಪಿದ್ರೆ ತಕ್ಷಣವೇ ತಾವು ಹೊರಡೋದಕ್ಕೆ ರೆಡಿ ಆಗ್ತಾರೆ. ಯಾರು? ತಿರುಜ್ಞಾನ ಸಂಬಂಧರು. ತಿರುಜ್ಞಾನ ಸಂಬಂಧರು ಸಿದ್ಧವಾದರೆ ತಿರುನಾವುಕರ್ಸರು ಹೇಳ್ತಾರೆ, ಆ ಪಾಪ ನೀನು ಹೋಗ್ಬಿಡಬೇಡ ಅಲ್ಲಿಗೆ, ಮಹಾ ದುರ್ಜನರಲ್ಲಿರೋದು ಪ್ರಾಣ ತೆಗೆದುಬಿಡ್ತಾರೆ, ಹೋಗಬಾರ್ದು ನೀನು, ನಾನು ಅನುಭವಿಸಿಬಿಟ್ಟು ಬಂದಿದ್ದೀನಿ, ಸಮುದ್ರದಲ್ಲಿ ಎತ್ತ ಹಾಕಿ ಆನೆಗಳು ತೊಳಸಿ ಎಲ್ಲ ಮಾಡಿದ್ದಾರೆ, ಹೋಗಬಾರ್ದು. ಆವಾಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ನೀವೇನು ಭಯಪಡಬೇಡಿ, ನನಗೇನೂ ಆಗೋದಿಲ್ಲ ಅಂತ ಆ ಅರ್ಥ ಬರೋ ಹಾಗೆ ಒಂದು ಪದಿಗವನ್ನು ಹಾಡ್ತಾರೆ. ಹೇಗೆ ಅಂತ ಅನ್ನೋದು, ಆ ಪದಿಗ ಅದಕ್ಕೆ ಈ ಥರ ಹೆಸರಿದೆ, ಕೋಳರು ಪದಿಗ ಅಂತ. ಅಲ್ಲಿರೋರೆಲ್ಲ ಹೇಳ್ತಾರೆ, ಮತ್ತು ತಿರುನಾವುಕರ್ಸರು ಹೇಳ್ತಾರೆ, ಅಪ್ಪ ಹೋಗಬೇಡ ಅಲ್ಲಿಗೆ, ದುಷ್ಟಜನರು ಮಾತ್ರವಲ್ಲ, ಇವಾಗ ವೇಳೆ ಸರಿ ಇಲ್ಲ, ಇವ್ರಿಗೆ ಹೋಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ಈ ಒಂದು ನೆಪನ್ನು ಹೇಳ್ತಾರೆ. ಗ್ರಹಗತಿಗಳು ಸರಿ ಇಲ್ಲ ಹೋಗೋದಕ್ಕೆ, ಗ್ರಹಗತಿಗಳೆಲ್ಲ ಕೆಟ್ಟ ಇದರಲ್ಲಿದೆ ಅಂತ ಅವರನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ತಿರುಜ್ಞಾನ ಸಂಬಂಧರು ಹೋಗುವುದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಈ ನಮ್ಮ ತಿರುಜ್ಞಾನ ಸಂಬಂಧರು ಒಂದು ಅದ್ಭುತವಾದ ಪದಿಹವನ್ನು ಹಾಡ್ತಾರೆ. ಈ ಪದಿಹ ಇವತ್ತಿಗೂ ಕೂಡ ಬಹಳ ಪ್ರಬಲವಾದ ಪದಿಹವಾಗಿದೆ. ಗ್ರಹಗಳ ಯಾವ ತೊಂದರೆಯೂ ಇದ್ದರೆ ಕೂಡ ಈ ಪದಿಹವನ್ನು ನಾವು ಭಕ್ತಿಯಿಂದ ಹಾಡಿದರೆ ಆ ತೊಂದರೆಗಳು ಯಾವುದೂ ನಮ್ಮನ್ನು ತಟ್ಟುವುದಿಲ್ಲ, ನಿವಾರಣೆ ಆಗುತ್ತೆ ಅಂತ ಈ ಪದಿಹ ಇಷ್ಟು ಪ್ರಸಿದ್ಧವಾಗಿದೆ. ಇದರನ್ನು ನಾವು ಈಗ ಈ ಪದಿಹವನ್ನು ಒಂದು ಎರಡು ಸ್ಟ್ಯಾನ್ಸಾಸ್ ಮಾತ್ರ ಕೇಳೋಣ, ಎಲ್ಲ ಪದಿಹವನ್ನು ಸ್ಟ್ಯಾನ್ಸಾಸ್ ಕೇಳೋಕ್ಕಾಗೋದಿಲ್ಲ, ಅದನ್ನು ಕೇಳೋಣ. ತಿರುಚಿತ್ರಂಬಲಂ

0: ತಿರುಚಿತ್ರಂಬರಂ
1: ಪದ್ಯವನ್ನು ಕೇಳಿದ್ವಲ್ಲ, ಈಗ ಎಲ್ಲ ಸ್ಟ್ಯಾಂಡ್ಸಸ್ತು ನಾನು ಅರ್ಥವನ್ನು ಹೇಳ್ತೀನಿ, ತಾತ್ಪರ್ಯವಾಗಿ ಹೇಳ್ತೀನಿ. ಮೊದಲನೇದಾಗಿ ತಿರುಜ್ಞಾನ ಸಂಬಂಧರು ಏನು ಹೇಳ್ತಾರೆ ಅಂತಂದರೆ, ಅಪ್ಪ ನನ್ನ ಹೃದಯದಲ್ಲಿ ಸ್ಥಾಪಿತವಾಗಿರುವ ಪರಮೇಶ್ವರನೇ, ಹವಳದಂತೆ ಶುಭ್ರವಾದ ಶರೀರವಿದೆ ನಿಂದು, ತಲೆಯಲ್ಲಿ ಚಂದ್ರನ ಬಿಂಬವಿದೆ, ಚಂದ್ರನೇ ಇದ್ದಾನೆ ತಲೆ ಮೇಲೆ, ಮತ್ತು ಬಿಳಿಯ ವೃಷಭದ ಮೇಲೆ ಆರೂಢನಾಗಿ ಪಾರ್ವತಿಯ ಸಮೇತ ನೀನಿದ್ದೀಯಾ, ಕೊಂಡ್ರೆ ಹೂವನ್ನು ಧರಿಸಿಕೊಂಡು ಅಲಂಕರಿಸಿಕೊಂಡಿದ್ದೀಯಾ, ಹೀಗೆ ಇರುವಂಥ ನೀನು ಶೀರ್ಗಾಳಿಯ ಪರಮಾತ್ಮನ ದೋಣಿಯಪ್ಪನಾದ ನೀನು ನನ್ನ ಹೃದಯದಲ್ಲಿ ಸ್ಥಾಪಿತವಾಗಿದ್ದೀಯ, ನೀನು ನನ್ನ ಹೃದಯದಲ್ಲಿದ್ದೀಯ. ಹೀಗೆ ನನ್ನ ಹೃದಯದಲ್ಲಿ ನೀನು ಇರುವ ಕಾರಣದಿಂದ ಏನಾಗತ್ತೆ ಮುಂದಕ್ಕೆ, ಎಲ್ಲ ಗ್ರಹಗಳು ಸಕಲ ಗ್ರಹಗಳು ಶಿವನ ಸೇವಕರಿಗೆ ಒಳ್ಳೆಯದನ್ನೇ ಮಾಡುತ್ತವೆ, ಯಾವಾಗಲೂ ಒಳ್ಳೆಯದು ಮಾಡ್ತೇವೆ ಅಂದರೆ ಶಿವಭಕ್ತರಿಗೆ ಎಲ್ಲ ಗ್ರಹಗಳು ಒಳ್ಳೆಯದೇ ಮಾಡ್ತೇವೆ. ಮುಂದಕ್ಕೆ ಪ್ರಯಾಣಕ್ಕೆ ನಿಷಿದ್ಧವಾದ ಕೆಲವು ನಕ್ಷತ್ರಗಳಿವೆ, ಅಂದರೆ ಇವರು ಹೊರಡಬೇಕು ಪ್ರಯಾಣಕ್ಕೆ ನಿಷಿದ್ಧವಾದ ನಕ್ಷತ್ರಗಳು ಯಾವುದು, ಆಶ್ಲೇಷ, ಮಖ, ವಿಶಾಖ, ಜ್ಯೇಷ್ಠ, ಆರ್ದ್ರ. ಈ ನಕ್ಷತ್ರಗಳೆಲ್ಲ ಪ್ರಯಾಣಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಈ ನಕ್ಷತ್ರಗಳು ಕೂಡ ಶಿವನ ಸೇವರಿಗೆ ಪ್ರೀತಿಯಿಂದ ಶುಭವನ್ನೇ ಮಾಡ್ತವೆ. ಮುಂದಿನ ಪದ್ಯದ ಅರ್ಥ, ಲಕ್ಷ್ಮಿ, ದುರ್ಗಾ, ಸರಸ್ವತಿ, ಭೂದೇವಿ, ಎಲ್ಲ ದಿಗ್ದೇವತೆಗಳು ಇವರೂ ಕೂಡ ಎಲ್ಲರೂ ಶುಭಗಳನ್ನೇ ಮಾಡ್ತಾರೆ, ಅಂದರೆ ಅಶುಭ ಮಾಡೋರು ಯಾರೂ ಇಲ್ಲ ಅಂತ. ನೆಕ್ಸ್ಟು ಯಮನ ದೂತರು, ಅಗ್ನಿ, ಕಠೋರವಾದ ವ್ಯಾಧಿಗಳು ಇವೂ ಕೂಡ ಎಲ್ಲವೂ ಒಳ್ಳೆಯ ಗುಣಗಳನ್ನು ಪಡೆದು ನಮಗೆ ಶುಭವನ್ನೇ, ಅಂದರೆ ಶಿವನ ಭಕ್ತರಿಗೆ, ಶಿವನ ಸೇವಕರಿಗೆ ಒಳ್ಳೆಯದನ್ನೇ ಮಾಡ್ತವೆ, ಶುಭವನ್ನೇ ಮಾಡ್ತವೆ. ಮುಂದಿನ ಸ್ಟ್ಯಾನ್ಸಾ, ಕ್ರೂರಿಗಳಾದ ರಾಕ್ಷಸರು, ಗರ್ಜಿಸುವ ಸಿಡಿಲು ಮಿಂಚು, ಕಷ್ಟವನ್ನುಂಟು ಮಾಡುವ ಪಂಚಭೂತಗಳು ನಮಗೆ ಹೆದರಿ ನಮಗೆ ಹೆದರ್ಕೊಂಡ್ಬಿಟ್ಟು, ಅಂದರೆ ಈ ಶಿವಭಕ್ತರಿಗೆ ಹೆದರ್ಕೊಂಡು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತವೆ. ಆ ನಂತರ ಕೊಲ್ಲುವ ಧ್ಯೇಯವೇ ಇರುತ್ತೆ ದುಷ್ಟಮೃಗಗಳಿಗೆ, ಎಂತಹದು ಹುಲಿ, ಸಿಂಹ, ಸರ್ಪ, ಆನೆ, ಕರಡಿ ಇವೂ ಕೂಡ ಅವಕ್ಕೆ ಕೊಲ್ಲುವುದೇ ಅವರ ಒಂದು ಧ್ಯೇಯ. ಅವು ಕೂಡ ಒಳ್ಳೆಯ ಗುಣಗಳನ್ನು ಹೊಂದಿ ಶಿವಭಕ್ತರಿಗೆ ಒಳ್ಳೆಯದನ್ನೇ ಮಾಡ್ತವೆ. ಮುಂದಕ್ಕೆ ಜ್ವರ, ಮಲೇರಿಯಾ, ವಾತ, ಪಿತ್ತ ಇವುಗಳಿಂದ ಆದ ಬಾಧೆಗಳು ಯಾವುವು ನಮಗೆ ಬಾಧಿಸಲಾರವು ಅಂತ. ಮುಂದಿನ ಸ್ಟ್ಯಾನ್ಸಾ, ಸಪ್ತಸಾಗರಗಳಿಂದ ಆವೃತವಾಗಿದೆ ಶ್ರೀಲಂಕಾ ದ್ವೀಪ. ಆ ಶ್ರೀಲಂಕಾದ ದ್ವೀಪದ ಒಡೆಯ ಯಾರು, ರಾವಣನು. ಆ ರಾವಣನು ತನ್ನ ಮೂರ್ಖತನದಿಂದ ಎಷ್ಟೋ ಕೆಟ್ಟ ಕೆಲಸ ಮಾಡಿ ಕಷ್ಟಗಳನ್ನು ಇನ್ವೈಟ್ ಮಾಡ್ಕೊಂಡಿದ್ದಾನೆ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ಅವು ಯಾವುವು ನಮಗೆ ಅಂಥ ಕಷ್ಟಗಳು ಯಾವುದು ಬರೋದಿಲ್ಲ. ಅದಲ್ಲದೆ ಸಪ್ತಸಾಗರಗಳು, ಆಳವಾದ ಸಮುದ್ರಗಳು ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಆನಂತರ ಕಮಲದ ಮೇಲೆ ಆಸೀನನಾದ ಬ್ರಹ್ಮ, ನಂತರ ಶ್ರೀ ಮಹಾವಿಷ್ಣು, ವೇದಗಳು, ದೇವತೆಗಳು ಮತ್ತು ಮೇರು ಪರ್ವತಕ್ಕೆ ಸಮಾನವಾದ ಪರ್ವತಗಳು ಇವೆಲ್ಲವೂ ಸಹ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಕೊನೆಯ ಸ್ಟ್ಯಾನ್ಸಾದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಬುದ್ಧರನ್ನು ಶ್ರವಣರನ್ನು ವಾದದಲ್ಲಿ ಸೋಲಿಸಲು ವಿಭೂತಿಯೇ ಮಹಿಮೆಯುಳ್ಳದ್ದು ಅಂತ ಒಂದು ಹೇಳ್ತಾರೆ. ಮತ್ತು ಜೇನು ತುಂಬಿದ ಹೂಗಳನ್ನು ಬೆಳೆಯುವ ಗಿಡಗಳು, ಕಬ್ಬು ಬೆಳೆಯುವ, ಭತ್ತ ಬೆಳೆಯುವ ಕ್ಷೇತ್ರಗಳು, ಬ್ರಹ್ಮನು ಪೂಜಿಸಿದ ಸ್ಥಳದಲ್ಲಿ ಹುಟ್ಟಿದ ಬ್ರಹ್ಮಪುರಿ ಅನ್ನುವ ಊರಿನಲ್ಲಿ ಪರಾಪರ ಜ್ಞಾನವನ್ನು ಪಡೆದಿರುವ ಇದು ಗಮನಿಸಬೇಕು, ಪರಾಪರ ಜ್ಞಾನವನ್ನು ಪಡೆದಿರುವ ತಿರುಜ್ಞಾನ ಸಂಬಂಧನಾದ ನಾನು ಏನು ಗ್ಯಾರಂಟಿ ಕೊಡ್ತೀನಿ, ಪ್ರತಿಜ್ಞೆ ಪ್ರಮಾಣ ಮಾಡ್ತೀನಿ, ಇದನ್ನು ಹೇಳೋರಿಗೆ ಯಾವ ತೊಂದರೆಯೂ ಯಾರಿಂದಲೂ ಗ್ರಹಗಳಾಗಲಿ ಸಮುದ್ರಗಳ ಯಾರಿಂದಲೂ ಏನೂ ತೊಂದರೆ ಉಂಟಾಗೋದಿಲ್ಲ ಅಂತ ಪ್ರಮಾಣ ವಚನವನ್ನು ನೀಡ್ತೀನಿ ಅಂತ ಇವರು ಹೇಳಿ ಮುಗಿಸ್ತಾರೆ. ಇದರ ಮಹಿಮೆ ಇವತ್ತಿಗೂ ಎಷ್ಟೋ ಜನ ಕಷ್ಟಗಳು ಬಂದಾಗ ಈ ಪದಿಗವನ್ನು ಭಕ್ತಿಯಿಂದ ಹೇಳಿ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ತಾರೆ. ಅಂಥ ಮಹಿಮೆಯುಳ್ಳ ಇದು ಪದಿಗ. ಇದು ಇದು ಹೀಗೆ ಪದ್ಯವನ್ನು ರಚಿಸಿ ಅವರು ಮುಂದಕ್ಕೆ ಪಾಂಡ್ಯರಾಜ್ಯಕ್ಕೆ ಹೋಗ್ತಾರೆ. ಪಾಂಡ್ಯರಾಜ್ಯದಲ್ಲಿ ಇವರನ್ನು ಗುಪ್ತವಾಗಿ ರಾಣಿಯಾದವರು ಮತ್ತು ಕುಲಿಶರೈ ನಾಯನಾರವರುಗಳು ಇವರಿಗೆ ಭವ್ಯವಾದ ಸ್ವಾಗತವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಈ ಇವರು ಬಂದಿರೋ ವಿಚಾರ ಶ್ರವಣರಿಗೆ ತಿಳಿಯತ್ತೆ. ಈ ಥರ ಒಬ್ಬ ಚಿಕ್ಕ ಬ್ರಾಹ್ಮಣ, ಬಹಳ ಚಿಕ್ಕ ಬ್ರಾಹ್ಮಣ ಯಾವನು ಬಂದು ಶೈವ ಮತವನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾನಂತೆ ಅನ್ನೋ ಅವರಿಗೆ ವಿಷಯ ತಿಳಿದು ರಾಜನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇವನು ಬಂದುಬಿಟ್ಟಿದ್ದಾರೆ, ಇವಾಗಲೇ ಬಂದು ಇದನ್ನು ಈಗಲೇ ಚಿಕ್ಕದರಲ್ಲಿಯೇ ಚೀಟ್ ಹಾಕಬೇಕು ಅಂತ ರಾಜನಿಗೆ ದೂರು ತಗೊಂಡು ಹೊರಟೋಗ್ತಾರೆ. ಅವರಿಗೆ ಬಂದ ಕಂಪ್ಲೇಂಟ್ ಬಂದ ತಕ್ಷಣವೇ ರಾಜನು ಕೂಡ ಏನು ಮಾಡ್ತಾನೆ, ಹೌದು ಆತ ಏನು ಆ ರಾಜ ನಿನ್ರಿಷಿ ನೆಡುಮಾರನಂತ ಅವನು ಮೊದಲು ಶೈವ ಮತಕ್ಕೆ ಸೇರಿದವನೇ ಆಗಿದ್ದು ನಂತರ ಶ್ರವಣ ಮತಕ್ಕೆ ಸೇರಿದವನು, ಅವನು ಕೂಡ ಇವರಿಗೆ ತೊಂದರೆ ಪಡಿಸೋದಕ್ಕೆ ಆಜ್ಞೆ ಕೊಟ್ಬಿಡ್ತಾನೆ. ಬೆಂಕಿ ಹಚ್ಚಿಬಿಡಿ, ಅವರ ಗುಡಾರಗಳಿಗೆ ಎಲ್ಲೆಲ್ಲಿ ನಿಂತಿದ್ದಾರಲ್ಲೋ ಬೆಂಕಿ ಹಚ್ಚಿಬಿಡಿ ಅಂತ ಆಜ್ಞೆ ಕೊಟ್ಬಿಡ್ತಾನೆ. ಆ ಆಜ್ಞಾ ಪ್ರಕಾರ ಈ ತಿರುಜ್ಞಾನ ಸಂಬಂಧ ಮತ್ತು ಅವರ ಸೇವಕರು ಭಕ್ತರು ಎಲ್ಲೆಲ್ಲಿದ್ದಾರೋ ಆ ಗುಡಾರಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ ಶ್ರವಣರುಗಳು. ಏನಾಯಿತು ಮುಂದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.
0: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
2: Dear listeners of Shaivam.org, the following is Shukla Yajur Vedam, Karma Shaka, Adhyayam 19.
3: Atha Eko Navimsho Adhyayaha
4: Om
3: Imagyastanamurjasvantan Dhyapam Prapeenamagne Sarirasya Madhye Utsanjushasva Shatadhara Marvant Samudri Yagya Sadanamavishasva ಘೃತಂ ಮೀಮಿಕ್ಷೇ ಘೃತಮಸ್ಯ ಯೋ ನಿರ್ಘೃತೇ ಶ್ರಿತೋ ಘೃತಂ ವಸ್ಯ ಧಾಮ ಅನುಶ್ವಧಮಾವಾಹ ಮಾದಯಸ್ವಸ್ವಾಹ ಆಕೃತಂ ವೃಷಭವಕ್ಷಿ ಹವ್ಯಂ ಸಮುದ್ರಾದೂರ್ಮಿರ್ಮಧೂಮಾವ್ ಉದಾರದುಪಾಗ್ಯಶುನ ಸಮಾಮೃತತ್ವಮಾನಟೆ ಘೃತಸ್ಯ ನಾಮ ಗಹ್ಯಂ ಯದಸ್ತಿ ಜಿಹ್ವಾ ದೇವಾನಾಮೃತಸ್ಯ ನಾಭಿಃ ವಯನ್ನಾಮ ಪ್ರಭ್ರಾವಾಮ ಘೃತಸ್ಯಾಸ್ಮಿನ್ ಯಜ್ಞೇ ಧಾರಯಾಮ ನಮೋಭಿಃ ಉಪಬ್ರಹ್ಮ ಶೃಣವಚ್ಛಸ್ಯ ಮಾ

0: ಕೇವಲ್ಯಶ್ಚ ಮೇ
1: ಸಾವಿತ್ರಶ್ಚ ಮೇ ಸಾರಸ್ವತಶ್ಚ ಮೇ ಪಾತ್ನಿವತಶ್ಚ ಮೇ ಹಾರ್ಯೋಜನಶ್ಚ ಮೇ ಯಜ್ಞೇನ ಕಲ್ಪಂತಾಂ ಸೃಚಶ್ಚ ಮೇ ಚಮಸಾಶ್ಚ ಮೇ ವಾಯವ್ಯಾನ್ ಚ ಮೇ ದ್ರೋಣಕಲಶಶ್ಚ ಮೇ ಗ್ರಾವಾನಶ್ಚ ಮೇ ಧಿಷವಾನಿ ಚ ಮೇ ಪೂತಭೃಚ್ಛಾಮ ಆಧವನೀಯಶ್ಚ ಮೇ ವೇದಿಶ್ಚ ಮೇ ಬರ್ಹಿಶ್ಚ ಮೇ ಸ್ವಗಾಕಾರಶ್ಚ ಮೇ ಬಭೃತಶ್ಚ ಮೇ ಯಜ್ಞೇನ ಕಲ್ಪಂತಾಂ ಅಗ್ನಿಶ್ಚ ಮೇ ಘರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇಶ್ವಮೇಧಶ್ಚ ಮೇ ಪೃಥಿವೀ ಚ ಮೇ ದೀತಿಶ್ಚ ಮೇ ದಿತಿಶ್ಚ ಮೇ ದ್ಯೌಶ್ಚ ಮೇಂಗುಲಾಯಶ್ಚ ಕ್ವಾರಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪಂತಾಂ
0: ವ್ರತಂ ಚ ಮೃತ